ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮುಂದಿನ ಗೀತೆ ಬಂದ ಮನೆಗೆ ದತ್ತರಾಜ ಗುರುರಾಜ ಮಹಾರಾಜ ದತ್ತಗುರು ಜೈ ಜೈ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ಸಾಯಿ ರಾಮ ಪ್ರಭು, ಸಾಯಿ ಕೃಷ್ಣ ಪ್ರಭು, ಸಾಯಿ ಶಿರಡಿ ವಾಸ, ಸಾಯಿನಾಥ ಪ್ರಭು.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ಜಯ ಹೇ ಜಯ ಹೇ ಜಯ ವಂದಿತ ಸಾಯಿ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಯಲಿ ಮಣಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಕರುಣಾಳು ಶಿರಡಿಯ ಶ್ರೀ ಸಾಯಿನಾಥ ಸತ್ಯ ಸ್ವರೂಪನು ಭಕ್ತ

ಕೆಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂ ಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. ಕೆಸಿಇಟಿ ಕೋಡ್ 3036, ಕಾಮೆಂಟ್ ಕೆ ಕೋಡ್ 3065. 2025-26 500 ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPO ವರೆಗಿನ ಕನಿಷ್ಠ ಪ್ಯಾಕೇಜ್ ದೊರೆತಿದೆ. 150 ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50 ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಲಿಂಕ್ಡ್ಇನ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಮೆಕಾನಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು ಎಂಟೆಕ್ ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜೂನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08314-0322 ಅಥವಾ www.alptech.ac.in ಗೆ ಭೇಟಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ ದುಬಾರಿ ಪಾಯಿಂಟ್ ಸೊರ ಸಂಖ್ಯೆ ಎಲ್ ಇ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಹವಾಮಾನ ಬದಲಾವಣೆ ಮತ್ತು ಸಾರ್ವಜನಿಕ ಆರೋಗ್ಯದ ಮೇಲೆ. ಸ್ನೇಹಿತರೆ, ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ ಕೆಎಲ್ಇ ಜೆಎನ್ಎನ್ಸಿ ಬೆಳಗಾವಿಯ ಪ್ರೊಫೆಸರ್ ಕಮ್ಯುನಿಟಿ ಮೆಡಿಸಿನ್ ಡಾಕ್ಟರ್ ಶಿವಸ್ವಾಮಿ ಎಂಎಸ್ ಅವರು ಕಾರ್ಯಕ್ರಮದಲ್ಲಿ. ಸರ್, ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ.
0: ಬಹಳ ಮುಖ್ಯವಾದ ಒಂದು ವಿಷಯ ಹವಾಮಾನ ಬದಲಾವಣೆ ಆ್ಯಂಡ್ ಮನುಷ್ಯನ ಆರೋಗ್ಯದ ಮೇಲೆ ಅದರ ಪರಿಣಾಮ. ಖಂಡಿತ ಅದರ ಬಗ್ಗೆ ಮಾತನಾಡೋಣ ಸ್ಪ್ಲಿಟ್ ಆಗಿ. ಮೊದಲನೇದಾಗಿ ಹವಾಮಾನ ಬದಲಾವಣೆ, ಕ್ಲೈಮೇಟ್ ಚೇಂಜ್ ಅಂದ್ರೆ ಏನು, ಅದರ ಬಗ್ಗೆ ಹೇಳಿ.
1: ನಮ್ಮ ಸುತ್ತಮುತ್ತ ಇರುವ ಎಲ್ಲವನ್ನು ಪರಿಸರ ಮತ್ತು ಹವಾಮಾನ ಅಂತ ನಾವು ಹೇಳ್ತೇವೆ. ಅದರಲ್ಲಿ ನಿಮಗೆ ಗಾಳಿ ಇರ್ಬೋದು, ನೀರು, ಆಮೇಲೆ ಜಲಮೂಲಗಳು, ಮತ್ತೆ ಉಷ್ಣತೆ, ತಂಪು ಅಥವಾ ಬಿಸಿ, ಇದು ಎಲ್ಲವನ್ನು ಸೇರಿಸಿ ನಾವು ಹವಾಮಾನ ಅಥವಾ ಕ್ಲೈಮೇಟ್ ಅಂತ ಹೇಳ್ತೇವೆ. ಕ್ಲೈಮೇಟ್ ಅಂದ್ರೆ ಇಡೀ ವರ್ಷ ನೀವು ಒಂದು ಜಾಗದಲ್ಲಿ ಎಲ್ಲಿರ್ತೀರ ಅಲ್ಲಿ ಯಾವ ರೀತಿ ಮಳೆ ಬೀಳುತ್ತೆ, ಯಾವ ರೀತಿ ಉಷ್ಣಾಂಶ ಇದೆ, ಎಷ್ಟು ಗಾಳಿ ಇದು ಬೀಸ್ತಾ ಇದೆ, ಅದೆಲ್ಲವನ್ನು ಸಮಗ್ರವಾಗಿ ನೀವು ನೋಡಿದ್ರೆ ಅಲ್ಲಿ ಅದನ್ನ ನಾವು ಹವಾಮಾನ ಅಂತ ಕರೆಯಬಹುದು.
0: ಈಗ ಆ ಒಂದು ಹವಾಮಾನ ಬದಲಾವಣೆಯಿಂದ ಮನುಷ್ಯನ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರ್ತಾ ಇದೆ, ಅದರ ಬಗ್ಗೆ ಏನಾದರೂ ಲಿಂಕ್ ಇದೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಈಗ ಉಷ್ಣತೆ ತಗೊಳ್ಳಿ, ಈಗ ನಮ್ಮ ಸಾಮಾನ್ಯವಾಗಿ 20-30 ಎವರೇಜ್ ಮನುಷ್ಯನ ಉಷ್ಣಾಂಶ 37 ಡಿಗ್ರಿ ಇರುತ್ತೆ.
0: ಹೌದು.
1: ಈಗ ನಮ್ಮ ಹೊರಗಿನ ಉಷ್ಣಾಂಶ 15-20 ಇದ್ರೆ ನಿಮಗೆ ಸ್ವಲ್ಪ ಚಳಿ ಅನಿಸುತ್ತೆ. 20-30 ಅಥವಾ 30 ದಾಟಿದ್ರೆ ನಮಗೆ ಬಿಸಿ ಶಾಖ ಹೆಚ್ಚಿಗೆ ಹಾವುದಾಗುತ್ತೆ. 40 ದಾಟಿದ್ರೆ ತಡ್ಕೊಳ್ಳೋದು ಕಷ್ಟ. ಬೆಳಗಾವಿ ತಗೊಂಡ್ರೆ ನಮ್ದು 7-8 42 ಬರುತ್ತೆ.
0: ಹೌದು.
1: ಅದು ನೀವು ಡೆಲ್ಲಿ ನೋಡಿದ್ರೆ 0-0 ಕೆಳಗೆ ಹೋಗುತ್ತೆ, 47 ಮುಟ್ಟುತ್ತೆ ಬೇಸಿಗೆಯಲ್ಲಿ.
0: ಸೊ
1: ಇದನ್ನು ನಾವು ಎಕ್ಸ್ಟ್ರೀಮ್ ಅತಿರೇಕದ ವಾತಾವರಣ ಅಥವಾ ಹವಾಮಾನ ಅಂತ ನಾವು ಹೇಳ್ಬೋದು. ಅದೇ ರೀತಿ ನೀವು ಏರ್ ಪೊಲ್ಯೂಷನ್, ವಾಯುಮಾಲಿನ್ಯ ತಗೊಂಡ್ರೆ, ಈಗ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತೀವಿ ನಾವು, ಅದು ಸಹಿತ ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು. ಈಗ ಪ್ರತಿ ವರ್ಷ ಡಿಸೆಂಬರ್ ಜನವರಿಯಲ್ಲಿ ನೀವು ದಿಲ್ಲಿ ನೋಡಿದರೆ ಸ್ಮಾಗ್ ಅಂತ ಹೇಳ್ತೀವಿ ನಾವು.
0: ಹೌದು.
1: ಸೊ ಅದರಿಂದಾಗಿ ಸಾಕಷ್ಟು ಜನ ಉಸಿರಾಟದ ತೊಂದರೆಯಿಂದ, ಅಸ್ತಮಾ ಅಥವಾ ಬ್ರಾಂಕೈಟಿಸ್ ಅಥವಾ ಉಸಿರಾಟದ ತೊಂದರೆಯಿಂದ ದಿಲ್ಲಿ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಬಳಲ್ತಾ ಇದ್ದಾರೆ. ಸೊ ಇದೆಲ್ಲ ನಮಗೆ ಕ್ಲೈಮೇಟ್ ಚೇಂಜ್ ಅಥವಾ ಹವಾಮಾನ ಬದಲಾವಣೆಯಿಂದನೇ ಆಗ್ತಾ ಇರೋದು.
0: ಸ್ಮಾಗ್ ಅಂತ ಹೇಳಿದ್ರಿ ಸರ್, ಸ್ಮಾಗ್ ಅಂದ್ರೆ ಏನು?
1: ಸ್ಮಾಗ್ ಅಂದ್ರೆ ಸ್ಮೋಕ್ ಪ್ಲಸ್ ಫಾಗ್ ಅಂತ ಇಂಗ್ಲಿಷ್ ಟರ್ಮ್. ಸೊ ಸ್ಮೋಕ್ ಅಂದ್ರೆ ಒಂದು ಹೊಗೆ,
0: ಹೊಗೆ
1: ಪ್ಲಸ್ ಮಂಜು ಬೀಳೋದು. ಸೊ ನಾವು ಚಳಿಗಾಲದಲ್ಲಿ ಟೆಂಪರೇಚರ್ ಕಡಿಮೆ ಆಗುತ್ತೆ. ದಿಲ್ಲಿ ಸುತ್ತಮುತ್ತ ಅರಾವಳಿ ಬೆಟ್ಟಗಳಿದೆ, ಅಲ್ಲಿ ದಿಲ್ಲಿ ಸ್ವಲ್ಪ ತಗ್ಗು ಇರೋ ಪ್ರದೇಶ. ಚಳಿಗಾಲದಲ್ಲಿ ಡಿಸೆಂಬರ್ ಜನವರಿಯಲ್ಲಿ ನಿಮಗೆ ಅಲ್ಲಿ ಒಂಥರ ಐಸ್ ಅಥವಾ ಮಂಜು ಕವಿದ ವಾತಾವರಣ ಇರುತ್ತೆ. ಮತ್ತು ಅಕ್ಟೋಬರ್ ನವೆಂಬರಲ್ಲಿ ಪಂಜಾಬ್ ಹರಿಯಾಣ ರೈತರು ಬೆಳೆ ಹಾರ್ವೆಸ್ಟ್ ಸುಗ್ಗಿ ಆದ ನಂತರ ಅವರ ಬೆಳೆ ಕೂಳೆ ಏನು ಉಳಿದಿರುತ್ತಲ್ಲ ಅದನ್ನು ಸುಡ್ತಾರೆ ಹೊಲದಲ್ಲೇ. ಸೊ ಆದರೆ ಹೊಗೆ ಸಹಿತ ಡೆಲ್ಲಿಗೂ ಬಂದು ಹತ್ತುತ್ತೆ. ಮತ್ತು ಡೆಲ್ಲಿಯಲ್ಲಿ ಹೈಯೆಸ್ಟ್ ವೆಹಿಕಲ್ ಡೆನ್ಸಿಟಿ ವಾಹನಗಳ ಇದು ಇರೋದ್ರಿಂದ ದೇಶದ ಎಲ್ಲ ಕಡೆಯಿಂದ ವಾಹನಗಳು ದಿಲ್ಲಿಗೆ ಬಂದು ಹೋಗ್ತಾವೆ, ಕ್ಯಾಪಿಟಲ್ ಸಿಟಿ ಅಂತ ಹೇಳ್ಬಿಟ್ಟು. ಸೊ ಆ ವಾಹನಗಳ ಏನು ಹೊರಹಾಕುವ ಹೊಗೆ ಅದು ಸಹಿತ ಚಳಿಯಲ್ಲಿ ಅಲ್ಲೇ ನಿಂತ್ಕೊಳ್ಳುತ್ತೆ, ಅದು ಡಿಸ್ಪರ್ಸ್ ಆಗೋದಿಲ್ಲ, ಹೀಗಾಗಿ ಸ್ಮಾಗ್ ಉತ್ಪತ್ತಿ ಆಗುತ್ತೆ. ಸೊ ಮನುಷ್ಯನ ಆರೋಗ್ಯದ ಮೇಲೂ ಇದು ಪರಿಣಾಮ ಬೀರುತ್ತೆ, ಮತ್ತು ಅಗ್ರಿಕಲ್ಚರ್ ಕೃಷಿ ಅಥವಾ ಗಿಡಗಳ ಮೇಲೂ ಇದು ಬೀರುತ್ತೆ. ನಂತರ ಈ ಫ್ಲೈಟ್ಸ್, ನೀವೇನು ಡಿಸೆಂಬರ್ ಜನವರಿಯಲ್ಲಿ ಸಾಕಷ್ಟು ಫ್ಲೈಟ್ ಮಾಡಲು ಹಾರಕ್ಕೆ ಟೈಮ್ ಸರಿಯಾಗಿ ಹಾರ್ತಾನೆ ಇಲ್ಲ.
0: ಕರೆಕ್ಟ್.
1: ಅದು ಕಾರಣ ಇದು ಸ್ಮಾಗ್. ಇದು ಪ್ರತಿ ಲಾಸ್ಟ್ 20-25 ವರ್ಷದಿಂದ ಪ್ರತಿ ವರ್ಷವೂ ಈ ಸಮಸ್ಯೆ ಡಿಸೆಂಬರ್ನಲ್ಲಿ ಕಾಣುತ್ತೆ.
0: ಅದು ಹವಾಮಾನ ಬದಲಾವಣೆ ಅಥವಾ ಕ್ಲೈಮೇಟ್ ಚೇಂಜ್ಗೆ ಪ್ರಮುಖ ಕಾರಣಗಳು ಯಾವುವು, ಅದ್ರ ಬಗ್ಗೆ ತಿಳಿಸ್ತೀರಾ?
1: ಕಳೆದ ಒಂದು ಶತಮಾನದಲ್ಲಿ, ಒಂದು 100 ಇಯರ್ಸ್ನಲ್ಲಿ ಸುಮಾರು ಸರಾಸರಿ ಭೂಮಿಯ ಉಷ್ಣತೆ 1-1.5 ಡಿಗ್ರಿ ಹೆಚ್ಚಾಗಿದೆ ಸೆಲ್ಸಿಯಸ್. ಇದು ಇನ್ನೊಂದು 50 ವರ್ಷದಲ್ಲಿ ಇನ್ನೂ 1-1.5 ಡಿಗ್ರಿ ಬೈ 2100 ಹೆಚ್ಚಾಗುತ್ತೆ ಅಂತ ವಿಜ್ಞಾನಿಗಳು ಎಸ್ಟಿಮೇಟ್ ಮಾಡಿದ್ದಾರೆ. ಸೊ ಇದರಿಂದಾಗಿ ಒಂದು ನಿಮಗೆ ಐಸ್, ಪೋಲಾರ್ ಐಸು, ಮತ್ತು ಏನು ಹಿಮಾಲಯದಲ್ಲಿ ಇದು ಇದೆ ಮಂಜು, ಅದು ಕರಗು ಇದು ಇದೆ, ಅದರಿಂದಾಗಿ ಸಮುದ್ರದ ಮಟ್ಟ ಏರಿಕೆ ಆಗುತ್ತೆ. ಸಮುದ್ರದ ಮಟ್ಟ ಹೆಚ್ಚಾದಂಗೆ ನಮ್ಮ ಸಮುದ್ರ ತೀರದ ಪಟ್ಟಣಗಳು ಅವು ಹೆಚ್ಚು ನೀರಿನ ಲೆವೆಲ್ ಸಮುದ್ರ ಮಟ್ಟ ಹೆಚ್ಚಾದಂಗೆ ಅಲ್ಲಿ ಭೂಮಿ ಒಳಗೆ ನೀರು ಸಮುದ್ರ ನೀರು ಬರೋ ಚಾನ್ಸ್ ಇದೆ. ಮತ್ತೆ ನಾವು ಹೈಡ್ರಾಲಜಿಕಲ್ ಸೈಕಲ್ ಅಂತ ಹೇಳ್ತೀವಿ. ಹೇಗೆ ಭೂಮಿಯ ಉಷ್ಣತೆ ಜಾಸ್ತಿ ಆಗುತ್ತೆ ಅಷ್ಟು ನೀರಿನ ಸೈಕಲ್, ಈಗ ಮಳೆ ಬೀಳುತ್ತೆ, ಮಳೆಯಿಂದ ನೆಲದ ಮೇಲೆ ನೀರು ಬೀಳುತ್ತೆ, ಅದು ಹರಿದು ಹೋಗಿ ನದಿ ಕೊಳ್ಳ ತೀರ ಮಾಡಿ ಸಮುದ್ರ ಸೇರುತ್ತೆ, ಮತ್ತೆ ಇದು ಆಗುತ್ತೆ. ಈ ಸೈಕಲ್ ಏನಿದೆಯಲ್ಲ ಇದು ಜಾಸ್ತಿ ಆಗುತ್ತೆ. ಸೊ ಕೆಲವು ಏರಿಯಾಗಳಲ್ಲಿ ಮಳೆ ಜಾಸ್ತಿ ಆಗುತ್ತೆ, ಇನ್ನು ಕೆಲವು ಏರಿಯಾಗಳಲ್ಲಿ ಬರಗಾಲ, ಮಳೆ ಬರಲ್ಲ ಅಂದರೆ ಬರಗಾಲ. ಇದನ್ನೇ ನಾವು ವಿಜ್ಞಾನಿಗಳು ಎಲ್ ನಿನೋ ಮತ್ತು ಲಾ ನಿನೋ ಎಫೆಕ್ಟ್ ಅಂತ ಹೇಳ್ತಾರೆ. ಸೊ ಈಗ ಇದೇ ವರ್ಷ ತಗೊಂಡ್ರೆ ನಮ್ಮ ಬೆಳಗಾವಿಯಲ್ಲಿ ಸುಮಾರು 6-7 ತಿಂಗಳು ಮಳೆ ಆಗಿದೆ.
2: ಹೌದು,
1: ಅದೇ ರೀತಿ ಕೆಲವು ಯುರೋಪಲ್ಲಿ ಮಳೆನೇ ಆಗಿಲ್ಲ ಈ ವರ್ಷ, ಕೆಲವು ಕಡೆ ಎಲ್ಲ ಬೆಂಕಿ ಅವಘಡಗಳು ಜಾಸ್ತಿ ಆಗಿದೆ. ಸೊ ಕೆಲವು ಏರಿಯಾದಲ್ಲಿ ಮಳೆ ಜಾಸ್ತಿ ಆಗುತ್ತೆ, ಕೆಲವು ಏರಿಯಾಗಳಲ್ಲಿ ಮಳೆ ಕಡಿಮೆ ಆಗುತ್ತೆ. ಸೊ ಅಲ್ಲಿ ಬರಗಾಲ ಅಥವಾ ಉಷ್ಣತೆ ಜಾಸ್ತಿ ಆಗೋದ್ರಿಂದ ಅದರ ಎಫೆಕ್ಟ್ ಆಗುತ್ತೆ. ಸೊ ಮಳೆ ಜಾಸ್ತಿ ಬೀಳುವಲ್ಲಿ ನಿಮಗೆ ಹ್ಯುಮಿಡಿಟಿ ಜಾಸ್ತಿ ಆದಾಗ ಹ್ಯುಮಿಡಿಟಿ ಇದರಿಂದ ಕೆಲವೊಂದು ಫಂಗಸ್ ಇನ್ಫೆಕ್ಷನ್ಗಳು ಜಾಸ್ತಿ ಆಗ್ತವೆ, ಆಮೇಲೆ ಅಸ್ತಮಾ ಆಗೋದು, ಥಂಡಿ ಜ್ವರ ಇದು ಜಾಸ್ತಿ ಆಗೋದು ಇದಾಗುತ್ತೆ. ಎಲ್ಲಿ ಬರಗಾಲ ಜಾಸ್ತಿ ಇದೆ ಅಥವಾ ಟೆಂಪರೇಚರ್ ಜಾಸ್ತಿ ಆಗುತ್ತೆ ಉಷ್ಣತೆ, ಅಲ್ಲಿ ನಿಮಗೆ ಹೀಟ್ ಸ್ಟ್ರೋಕ್ ಅಂತೀವಿ ನಾವು, ಲೂ ಅಂತೀವಿ. ಸೊ ಉತ್ತರ ಭಾರತದಲ್ಲಿ ಇದು ಬಹಳ ಕಾಮನ್. ಏಪ್ರಿಲ್ ಮೇ ತಿಂಗಳಲ್ಲಿ ಪ್ರತಿ ವರ್ಷ ಒಂದು 100+ ಜನ ಸಾಯ್ತಾರೆ ಅಲ್ಲಿ ಉಷ್ಣತೆ ಶಾಖ ತಡ್ಕೊಳ್ಳಲಾರದೆ. ಅಂದರೆ 45 ಟೆಂಪರೇಚರ್ ಹೋಯಿತು ಅಂದರೆ ಅಲ್ಲಿ ಅವರಿಗೆ ನಿರ್ಜಲೀಕರಣ ಆಗುತ್ತೆ. ಸೊ ಅದನ್ನು ನೀವು ಸರಿಯಾಗಿ ಈಗ ಮನೆ ಇರಲ್ಲ, ಆಶ್ರಯ ಇರಲ್ಲ, ಬೀದಿ ಬದಿಯಲ್ಲಿ ನಿರ್ಗತಿಕರಾಗಿ ಬದುಕೋರಿಗೆ ಇದು ಬಹಳ ತೊಂದರೆ. ಅದೇ ರೀತಿ ಚಳಿಗಾಲದಲ್ಲೂ ಸಹಿತ ಸಬ್-0 ಟೆಂಪರೇಚರ್ ಹೋಗುತ್ತೆ, ಅಲ್ಲಿ ಥಂಡಿಗೂ ಜನ ಸಾಯ್ತಾರೆ. ಅವ್ರಿಗೆ ಸರಿಯಾಗಿ ಹೊತ್ಕೊಳ್ಳೋಕೆ ಇದು ಇಲ್ಲ, ಮನೆ ಇಲ್ಲ ಅಂತಂದರೆ ಅಲ್ಲಿಯೂ ಅವರು ಇದೆಲ್ಲ ಎಫೆಕ್ಟ್ಗಳು. ಯಾವಾಗ ನಿಮಗೆ ಹವಾಮಾನ ವೈಪರೀತ್ಯ ಆಗುತ್ತೆ ಆವಾಗ ಇವೆಲ್ಲ ಎಫೆಕ್ಟ್ಗಳು ಜಾಸ್ತಿ ಆಗುತ್ತೆ.
2: ಸರ್, ಈಗ ಹೀಟ್ ಸ್ಟ್ರೋಕ್ ಅಂತ ಹೇಳಿದ್ರಿ, ಆ್ಯಂಡ್ ಮಾತಾಡ್ತಾ ಈ ಚಳಿಗಾಲ ಮುಗಿದು ಈಗ ಸಮರ್ ಸ್ಟಾರ್ಟ್ ಆಗುತ್ತೆ, ಬೇಸಿಗೆಯಲ್ಲಿ ಮನುಷ್ಯ ಹೇಗೆ ಅಥವಾ ಕೇಳುವುದರಲ್ಲಿ ಬಹಳಷ್ಟು ಜನ ಕೇಳ್ತಿರ್ತಾರೆ, ಹೌ ಡು ದೇ ಪ್ರೊಟೆಕ್ಟ್, ಏಕೆಂದರೆ ತೀವ್ರವಾದ ಒಂದು ಬಿಸಿಲಿರುತ್ತೆ, ಅವರು ಈ ಒಂದು ಬಿಸಿಲಿನಿಂದ ಹೇಗೆ ಕಾಪಾಡ್ಕೋಬೋದು? ವೈದ್ಯರಾದ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ?
1: ಮೊದಲನೇದು ಬಿಸಿಲಿನ ಶಾಖ ಏಪ್ರಿಲ್ ಮೇದಲ್ಲಿ ಜಾಸ್ತಿ ಇರುತ್ತೆ, ಅಂದರೆ ನಮ್ಮದು ಟ್ರಾಪಿಕಲ್ ಏರಿಯಾ ಇರೋದ್ರಿಂದ ಆ ಸೀಸನ್ ಬೇಸಿಗೆ ಉಷ್ಣಕಾಲದಲ್ಲಿ ಏಪ್ರಿಲ್ ಮೇ ಜೂನಲ್ಲಿ ಮಾರ್ಚಿಂದನೇ ಯುಗಾದಿ ನಂತರ ಇದು ಶುರುವಾಗುತ್ತೆ. ಆಲ್ಮೋಸ್ಟ್ 3-4 ತಿಂಗಳ ಬಿಸಿಲು ಜಾಸ್ತಿ ಇರುತ್ತೆ. ಆವಾಗ 10 ಗಂಟೆಯಿಂದ 3-4 ಗಂಟೆವರೆಗೆ ಈ ಮಧ್ಯಾಹ್ನದ ಏನು 4-5 hours ಇದೆಲ್ಲ ಸೂರ್ಯ ನೆತ್ತಿ ಮೇಲಿದ್ದಾಗ ಮನೆಯಿಂದ ಹೊರಗೆ ಹೋಗೋದಾಗಲಿ ಸ್ವಲ್ಪ ಕಡಿಮೆ ಮಾಡಬೇಕು. ಆಮೇಲೆ ಉದಾಹರಣೆಗೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಬೀದರ್, ಗುಲ್ಬರ್ಗ, ರಾಯಚೂರಲ್ಲಿ ಆಫೀಸ್ ಟೈಮ್ಗಳನ್ನು ಸಹಿತ ಅವ್ರು ಚೇಂಜ್ ಮಾಡಿಬಿಡ್ತಾರೆ. ಬೇಸಿಗೆ 2 ತಿಂಗಳಲ್ಲಿ 8-2 ಹಿಂಗೆ ಆಫೀಸ್ ಇಟ್ಕೋತಾರೆ, ಯಾಕಂದರೆ ಮಧ್ಯಾಹ್ನ 3-4 ಬಹಳಷ್ಟು ಬಿಸಿಲು ಇರೋದ್ರಿಂದ 2 ಗಂಟೆಗಳಿಗೆ ಆಫೀಸ್ ಮುಗಿಸಿ ಜನ ಅಥವಾ ವಿದ್ಯಾರ್ಥಿಗಳು ಮನೆಗೆ ಅಥವಾ ಆಫೀಸಿಂದ ಮನೆಗೆ ಹೋಗುವಾಗೆ ಆಫೀಸ್ ಟೈಮ್ ಚೇಂಜ್ ಮಾಡ್ಕೋಬೋದು, ಅಥವಾ ನಮ್ಮ ಆ್ಯಕ್ಟಿವಿಟಿ ಚಟುವಟಿಕೆಗಳನ್ನ ಆ ಪೀಕ್ ಬಿಸಿಲು ಟೈಮಲ್ಲಿ ಇಟ್ಕೋಬಾರ್ದು. ಆಮೇಲೆ ಹೊರಗೆ ಹೋಗುವಾಗ ತಂಪಾದ ಕಾಟನ್ ಬಟ್ಟೆಗಳು ಇದನ್ನು ಹಾಕೋಬೇಕು, ಭಾಳಷ್ಟು ನೈಲಾನು ಅಥವಾ ಇಂಥವು ಹಾಕ್ಕೊಂಡ್ರೆ ನಿಮಗೆ ಹೀಟ್ ರಿಟೆನ್ಷನ್ ಆಗುತ್ತೆ.
2: ಎಸ್.
1: ಆನಂತರ ಸ್ವಲ್ಪ ಬಹಳಷ್ಟು ವಾಕಿಂಗ್ ಅಥವಾ ಶೆಲ್ಟರ್ಸ್ ಎಲ್ಲೆಲ್ಲಿದೆ ಅಲ್ಲಿ ಇದು ಮಾಡ್ಕೋಬೇಕು. ಆಮೇಲೆ ಕೆಲವು ಏರಿಯಾದಲ್ಲಿ ಈಗ ನೀವು ರಸವಂತಿ ಗೃಹ ಅಥವಾ ಶೀತಲ ಗೃಹ ಅಥವಾ ವ್ಯವಸ್ಥೆ ಅದು ಉಪಯೋಗಿಸ್ಕೋಬೇಕು. ಜೊತೆಗೆ ನೀರಿಟ್ಕೊಂಡು ಎಲ್ಲಿಯಾದರೂ ನೀವು ಟ್ರಾವೆಲ್ ಮಾಡ್ತಾಯಿದ್ರೆ ನೀರಿನ ಬಾಟಲು ಇದನ್ನು ವಿಶೇಷವಾಗಿ ಈ ಡಯಾಬಿಟೀಸ್ ರೋಗಿಗಳು ಇವರಿಗೆ ಬೇಗ ನಿರ್ಜಲೀಕರಣ ಆಗುತ್ತೆ ಅಥವಾ ಸಣ್ಣ ಮಕ್ಕಳಿಗೆ. ಸೊ ಅವರಿಗೆ ನೀವು ORS ಪ್ಯಾಕೆಟು ಅಥವಾ ನೀರು ಬಾಟಲ್ ನೀರು ಇಟ್ಕೊಳ್ಳೋದು ಅದನ್ನೆಲ್ಲ ಅಂದರೆ ವೈಯಕ್ತಿಕವಾಗಿ ತಮಗೇನು ಪ್ರೊಟೆಕ್ಷನ್ ಮಾಡ್ಕೋಬೇಕು ಅದನ್ನು ಮುಂಜಾಗ್ರತಾ ಕ್ರಮಗಳನ್ನ ತಗೊಳ್ಬೇಕು.
2: ಕಾರ್ಯಕ್ರಮದ ಈಗ ಮುಂದಿನ ಪ್ರಶ್ನೆ ಏನಂದರೆ, ವಾಯು ಮಾಲಿನ್ಯ ಅಥವಾ ನಮ್ಮ ಏರ್ ಪೊಲ್ಯೂಷನ್ ಅದಕ್ಕೆ ಕಾರಣಗಳು ಆ್ಯಂಡ್ ಅದು ಕಾಂಟ್ರಿಬ್ಯೂಟ್ ಮಾಡುತ್ತಾ ಕ್ಲೈಮೇಟ್ ಚೇಂಜಿಗೆ, ಇದ್ರ ಬಗ್ಗೆ ನಿಮ್ಮ ಕಡೆಯಿಂದ ಉತ್ತರ ಪಡೆಯೋಣ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು

0: Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312477777.
1: ವಿರಾಮದ ನಂತರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಹವಾಮಾನ ಬದಲಾವಣೆ ಹಾಗೂ ಅದರ ಪರಿಣಾಮ ಆರೋಗ್ಯದ ಮೇಲೆ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಕೆಎಲ್ಇ ಜೆಎನ್ಎಂಸಿ ಬೆಳಗಾವಿಯ ಪ್ರೊಫೆಸರ್ ಕಮ್ಯುನಿಟಿ ಮೆಡಿಸಿನ್ ಡಾಕ್ಟರ್ ಶಿವ ಸ್ವಾಮಿ ಎಂಎಸ್ ಅವರು. ಸರ್, ಬ್ರೇಕ್ ನ ಮುಂಚೆ ನಾನು ನಿಮ್ಗೆ ಕೇಳಿದೆ ವಾಯುಮಾಲಿನ್ಯ ಆಗೋ ಕಾರಣ ಅಂಡ್ ಅದು ಕಾಂಟ್ರಿಬ್ಯೂಟ್ ಮಾಡುತ್ತಾ ಹವಾಮಾನ ಬದಲಾವಣೆಗೆ, ಅದರ ಬಗ್ಗೆ.
2: ವಾಯುಮಾಲಿನ್ಯಕ್ಕೆ ಕಾರಣಗಳು ಅಂದ್ರೆ ಒಂದು ವಿಶೇಷವಾಗಿ ಮಾನವ ಚಟುವಟಿಕೆಗಳು, ಹ್ಯೂಮನ್ ಆಕ್ಟಿವಿಟೀಸ್ ಅಂತ ನಾವೇನು ಹೇಳ್ತೀವಿ. ಒಂದು ಅಗ್ರಿಕಲ್ಚರ್ ಇದರಿಂದಾನು ನೀವು ಬೆಳೆ ತಗೊಂಡ ಮೇಲೆ ಸುಗ್ಗಿ ಉಳಿದು ಏನು ಕುಳೆ ಅಂತ ಉಳಿಯುತ್ತೆ, ಕಬ್ಬಾಗಲಿ ಅಥವಾ ಇದು ಆಗಲಿ, ಅದನ್ನು ನಾವು ಎಷ್ಟೋ ಸಲ ಸುಡ್ತೀವಿ. ರೈತರು ಸುಡ್ತಾರೆ, ಯಾಕಂದರೆ ಅವ್ರಿಗೆ ಅದನ್ನ ಬೇರೆ ಥರ ಪ್ರೊಸೆಸ್ ಮಾಡೋದಕ್ಕೆ ಕಾಸ್ಟ್ ಆಗುತ್ತೆ. ಸೊ ಅತಿ ಚೀಪ್ ವರ್ಕೌಟ್ ಆಗೋದಂದರೆ ಅದಕ್ಕೆ ಅಲ್ಲೇ ಕಡ್ಡಿಪೊಟ್ಟನ ತೊಗೊಂಡು ಬೆಂಕಿ ಹಚ್ಚಿ ಸುಟ್ಬಿಡೋದು. ಆದರೆ ಇದರಿಂದ ಏನಾಗುತ್ತೆ, ವಾಯುಮಾಲಿನ್ಯ ಜಾಸ್ತಿ ಆಗುತ್ತೆ, ಅದು ಒಂದು. ಆಮೇಲೆ ಎರಡನೇದು ಕ್ಲೋರೋಫ್ಲೋರೋ ಕಾರ್ಬನ್ಸ್ ಅಂತ ಹೇಳ್ತೀವಿ ನಾವು. ಸೊ ಸಿ ಎಫ್ ಸಿ, ಎಚ್ ಎಫ್ ಸಿ ಅಂತ ಒಂದಿಷ್ಟು ಕೆಮಿಕಲ್ ಇವೆ. ಇವು ನಾವು ಹಳೆ ಥರದ ಫ್ರಿಜ್ಜು ಅಥವಾ ಕೆಲವೊಂದು ಇನ್ಸ್ಟ್ರೂಮೆಂಟ್ಗಳನ್ನ ನಾವು ಉಪಯೋಗಿಸ್ತಿದ್ವಲ್ಲ, ಆವಾಗ ಇವು ನಿರಂತರವಾಗಿ ರಿಲೀಸ್ ಆಗ್ತಿತ್ತು. ಸೊ ಅದು ಒಂದು ಕಾರಣ. ಮೂರನೇದು ಅತಿ ಮುಖ್ಯ ಕಾರಣ ಅಂದರೆ ವಾಹನಗಳು. ಈಗ ನಮ್ಮ ಪ್ರತಿ ವರ್ಷ ಹೊಸ ಟೂ ವೀಲರ್, ಫೋರ್ ವೀಲರ್, ಲಾರಿ, ಟ್ರಕ್ಗಳು ನಿರಂತರವಾಗಿ, ರಸ್ತೆಗಳು ಅಷ್ಟೇ ಉಳಿದಿವೆ ಆದರೆ ವಾಹನಗಳು ಜಾಸ್ತಿ ಆಗ್ತವೆ, ಜನಸಂಖ್ಯೆ ಜಾಸ್ತಿ ಆಗ್ತದೆ. ಸೊ ಇದರಿಂದಾಗಿ ಆ ವಾಹನಗಳು ಹೊರಸೂಸುವ ಹೊಗೆ ಅದು ಜಾಸ್ತಿ ಆಗ್ತದೆ. ಆಮೇಲೆ ಇನ್ನೊಂದೇನೆಂದರೆ ಬಯೋಫ್ಯೂಯಲ್, ಬಯೋಮಾಸ್ ಫ್ಯೂಯಲ್ ಅಂತೀವಿ ನಾವು. ಈಗ ಜನ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಉರಿಯಲು ಕಟ್ಟಿಗೆ ಯೂಸ್ ಮಾಡ್ತಾರೆ, ಸಗಣಿ ಕುಳ್ಳು ಅಂತ ಅದು ಯೂಸ್ ಮಾಡ್ತಾರೆ, ಅಥವಾ ಕಲ್ಲಿದ್ದಲು ಯೂಸ್ ಮಾಡ್ತಾರೆ. ಸೊ ಈ ಎಲ್ಲವನ್ನು ನಾವು ಯೂಸ್ ಮಾಡೋದ್ರಿಂದ ಆ ಉರಿದ ನಂತರ ಅದೆಲ್ಲ ಹೊಗೆ ಕಾರ್ಬನ್ ಮೊನಾಕ್ಸೈಡು, ಡೈಆಕ್ಸೈಡ್ ಆಗಿಬಿಟ್ಟು ಅದು ವಾತಾವರಣವನ್ನು ಸೇರಿಕೊಳ್ಳುತ್ತೆ. ಆನಂತರ ಪ್ರಾಣಿಗಳು, ಪ್ರಾಣಿಗಳು ಸಹಿತ ಅವು ಹುಲ್ಲು ಮೇಯ್ತವೆ, ಅದರಿಂದನೂ ಸ್ವಲ್ಪ ಇದು ಎಕ್ಸಾಸ್ಟ್ ಇದು ಬರುತ್ತೆ. ಸೊ ಇದೆಲ್ಲ ಕಾರಣಗಳು ನಮಗೆ ವಾಯುಮಾಲಿನ್ಯ ಆಗಲಿಕ್ಕೆ, ಇವೆಲ್ಲ ಸೇರಿಕೊಳ್ಳೋದ್ರಿಂದ ವಾಯುಮಾಲಿನ್ಯ. ವಿಶೇಷವಾಗಿ ನಗರಗಳಲ್ಲಿ ಜನಸಂದಣಿ ಜಾಸ್ತಿ ಇರೋದ್ರಿಂದ ಅಲ್ಲಿ ನಮಗೆ ವಾಯುಮಾಲಿನ್ಯದ ಎಫೆಕ್ಟ್ಸು, ಪರಿಣಾಮಗಳು ಕಂಡುಬರ್ತವೆ.
3: ಸರ್, ಓಝೋನ್ ಲೇಯರ್ ಅಂದ್ರೇನು? ಆ್ಯಂಡ್ ಓಝೋನ್ ಲೇಯರ್ನಲ್ಲಿ ಏನು ಹೋಲ್ಸ್ ಬಿದ್ದಿದೆ, ಅದರಿಂದ ಯುವಿ ರೇಸ್ ಬರುತ್ತೆ, ಅದರಿಂದ ಮಾನವ ದೇಹಕ್ಕೆ ಬಹಳ ಹಾನಿ ಅಂತ ಹೇಳ್ತಾರೆ. ಓಝೋನ್ ಲೇಯರ್ ಅಂದ್ರೇನು, ಅದ್ರ ಬಗ್ಗೆ ಅಲ್ಲಿಂದ ಹೇಳಿ.
2: ಓಝೋನ್ ಅಂದರೆ ಆಕ್ಸಿಜನ್ನು ಓತ್ರಿ ಅಂತ ನಾವು ಹೇಳ್ತೇವೆ. ಆಕ್ಸಿಜನ್ನಿಂದ ಮೂರು ಕಣಗಳು ಸೇರಿಕೊಂಡು ಓಝೋನ್ ಆಗಿದೆ. ಇದು ಯೂಶ್ವಲಿ ಭೂಮಿಯಿಂದ ಸುಮಾರು 10-20 ಕಿಲೋಮೀಟರ್ ಮೇಲೆ ಒಂದು ಓಝೋನ್ ಪದರ ಅಥವಾ ಓಝೋನ್ ಲೇಯರ್ ಅಂತ ಭೂಮಿಯ ಸುತ್ತ ಇದೆ. ಇದರ ಉಪಯೋಗ ಏನು ಅಂದರೆ, ಸೂರ್ಯನ ಕಡೆಯಿಂದ ಬರುವ ಅಲ್ಟ್ರಾವಯೊಲೆಟ್ ಇನ್ಫ್ರಾರೆಡ್ ರೇಸ್ಗಳನ್ನು, ಕಿರಣಗಳನ್ನು ಇದು ಹಿಡಿದಿಟ್ಕೊಳ್ಳುತ್ತೆ ಅಥವಾ ಪ್ರತಿಫಲನ ಮಾಡಿಬಿಡುತ್ತೆ. ಹೀಗಾಗಿ ಆ ಕಿರಣಗಳು, ಉಷ್ಣ ಕಿರಣಗಳು ಭೂಮಿಯ ಮೇಲ್ಮಟ್ಟದ ಪದರವನ್ನು ಮುಟ್ಟೋದಿಲ್ಲ, ಅಥವಾ ಮುಟ್ಟಿದ್ರೂ ಸಹಿತ ಅವು ಮನುಷ್ಯರಿಗೆ ಮತ್ತು ಪ್ರಾಣಿಗಳಿಗೆ ಹಾನಿಕಾರಕವಾಗುವುದಷ್ಟು ಕಡಿಮೆ ಮಟ್ಟದಲ್ಲಿರುತ್ತೆ. ಈಗ ನಾವು ಕೆಲವು ಕೆಮಿಕಲ್ಸನ್ನು ಯೂಸ್ ಮಾಡೋದ್ರಿಂದ ಈ ಓಝೋನ್ ಪದರಕ್ಕೆ ಹಾನಿ ಉಂಟಾಗುತ್ತೆ, ಆವಾಗ ಓಝೋನ್ ಹೋಲ್ ಅಂತ ಹೇಳ್ತೀವಿ ನಾವು. ಅದು ವಿಶೇಷವಾಗಿ ಪೋಲಾರ್, ಉತ್ತರ ಧ್ರುವ, ದಕ್ಷಿಣ ಧ್ರುವದ ಏರಿಯಾಗಳಲ್ಲಿ ಇದು ಸ್ವಲ್ಪ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಕಡೆ ಜಾಸ್ತಿ ಕಂಡು ಬರ್ತಾ ಇದೆ. ಓಝೋನ್ ಪದರಕ್ಕೆ ಎಲ್ಲಿ ಹಾನಿ ಆಗುತ್ತೆ, ಅಲ್ಲಿ ಈ ಕಿರಣಗಳು ಡೈರೆಕ್ಟಾಗಿ ಭೂಭಾಗದ ಮೇಲೆ ಬೀಳುತ್ತೆ, ಅಲ್ಲಿರೋ ಮನುಷ್ಯರು ಪ್ರಾಣಿಗಳ ಮೇಲೆ ಇದರದ್ದು ಎಫೆಕ್ಟ್ ಆಗುತ್ತೆ, ಹಾನಿಕಾರಕ ಎಫೆಕ್ಟು. ಇದರಿಂದ ಕ್ಯಾನ್ಸರು ಮತ್ತು ಬೇರೆ ಚರ್ಮ ರೋಗಗಳು ಇದು ಜಾಸ್ತಿ ಆ ಪ್ರದೇಶಗಳಲ್ಲಿ ಕಂಡುಬರುತ್ತೆ. ಎಲ್ಲಿ ಓಝೋನ್ ಪದರ ಇಲ್ಲ ಅಥವಾ ಹೋಲ್ ಆಗಿದೆ ಅಲ್ಲಿ ಇದು ಕಂಡುಬರುತ್ತೆ. ಇದು ಪ್ರೊಟೆಕ್ಟ್ ಅದು ಹೇಗೆಂದರೆ ತನಗೆ ತಾನೇ ರಿಪೇರಿ ಆಗ್ತಾ ಇರುತ್ತೆ. ಈಗ ನಾವು ಈ ಹಾನಿಕಾರಕ ಏನು ವಸ್ತುಗಳಿವೆ ಇವನ್ನ ನಾವು ವಾತಾವರಣಕ್ಕೆ ಸೇರಿಸೋದನ್ನು ತಪ್ಪಿಸಿದ್ರೆ ಅದು ತನಗೆ ತಾನೇ ಸರಿಪಡಿಸ್ಕೊಳ್ಳುತ್ತೆ ಓಝೋನ್ ಪದರ.
3: ಹೇಗೆ ಮಾಡ್ಬೋದು ಅದನ್ನ?
2: ಅದಕ್ಕೆ ನಾವು ಈ ಸಿ ಎಫ್ ಸಿ, ಎಚ್ ಎಫ್ ಸಿ ಅಂತ ಏನು ಹಾನಿಕಾರಕ ವಸ್ತುಗಳನ್ನು ನಾವು ಕಳೆದ ಒಂದು ಶತಮಾನದಿಂದ ಉಪಯೋಗ ಮಾಡ್ತಾ ಇದ್ದೇವೆ, ಅವುಗಳನ್ನು ಕಡಿಮೆ ಮಾಡಬೇಕು. ಎಲ್ಲ ದೇಶಗಳು ಸೇರಿ ಕಡಿಮೆ ಮಾಡ್ಕೋಬೇಕು, ಅದು ಒಂದು. ಯಾಕಂದರೆ ಎಲ್ಲೇ ಹಾನಿ ಆದರೂ ಅದು ಆ ಓಜೋನ್ ಪದರ ಮತ್ತೆಲ್ಲೋ ಹೋಗಿ ಸೇರ್ಕೊಳ್ಳುತ್ತೆ. ಹೀಗಾಗಿ ನಮ್ಮ ದೇಶದಲ್ಲಿ ಆದರೆ ನಮಗೆ ಅಂತ ಇಲ್ಲ, ಬೇರೆ ದೇಶದಲ್ಲಿ ಆದರೂ ಅದರ ಎಫೆಕ್ಟು ಇನ್ನೊಂದು ದೇಶಕ್ಕೂ ಆಗ್ಬೋದು. ಹೀಗಾಗಿ ಇದನ್ನ ಎಲ್ಲ ದೇಶಗಳು ಭೂಮಂಡಲದಲ್ಲಿ ಸೇರಿ ಒಟ್ಟಾಗಿ ಪ್ರಯತ್ನ ಮಾಡಿ ಆ ಓಜೋನ್ ಪದರವನ್ನು ಉಳಿಸಿಕೊಂಡ್ರೆ ಮನುಷ್ಯರಿಗೆ ಪ್ರಾಣಿಗಳಿಗೆ ಹಾನಿಯಾಗೋದನ್ನು ನಾವು ತಪ್ಪಿಸ್ಕೋಬಹುದು.
4: ಈಗ ಮಾಲಿನ್ಯದ ಬಗ್ಗೆ ನಾವು ಮಾತನಾಡಿದ್ರೆ ಅಫ್ಕೋರ್ಸ್ ವಾಯು ಮಾಲಿನ್ಯದ ಬಗ್ಗೆ ಮಾತನಾಡಿದ್ವಿ. ಇನ್ನೊಂದು ಬಹಳ ಮುಖ್ಯವಾದ ಮಾಲಿನ್ಯ ಬಹಳ ಜಾಸ್ತಿ ಆಗ್ತಾ ಇದೆ, ವಿಚ್ ಇಸ್ ಕಾಲ್ಡ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಥವಾ ಪ್ಲಾಸ್ಟಿಕ್ ಮಾಲಿನ್ಯ. ಈ ಪ್ಲಾಸ್ಟಿಕ್ ಮಾಲಿನ್ಯ ಆ್ಯಂಡ್ ಹವಾಮಾನ ಬದಲಾವಣೆಗೆ ಏನಾದರೂ ಲಿಂಕ್ ಇದೆ ಅದ್ರ ಬಗ್ಗೆ?
2: ಈಗ ನೀವು ಒಂದು ಶತಮಾನ ಒಂದು ಮೂರ್ನಾಲ್ಕು ತಲೆಮಾರಿನ ಹಿಂದೆ ಹೋಗಿದ್ರೆ ನಮ್ಮ ಪೂರ್ವಜರು ಯಾರೂ ಒಂದು ಪ್ಲಾಸ್ಟಿಕ್ ಅನ್ನು ಉಪಯೋಗಿಸ್ತಿರ್ಲಿಲ್ಲ. ಈ ಪ್ಲಾಸ್ಟಿಕ್ ಬಳಕೆ ಶುರುವಾಗಿದ್ದೆ 1950-60ರಲ್ಲಿ ಭಾರತದಲ್ಲಿ ಇದು ಶುರುವಾಗಿದ್ದು ಆಲ್ಮೋಸ್ಟ್ 70ರ ದಶಕದಲ್ಲಿ. ಈಗ ಒಂದು 50-60 ವರ್ಷದಿಂದ ಪ್ಲಾಸ್ಟಿಕ್ ಬಳಕೆ ಬಂದಿದೆ. ಮೊದಲೆಲ್ಲ ಮನೆಗಳಲ್ಲಿ ನೀವು ಬಿದಿರಿನ ಬುಟ್ಟಿ ಎಲ್ಲ ಉಪಯೋಗಿಸ್ತಿದ್ವಿ, ಈಗ ಹಳ್ಳಿಗಳಲ್ಲೂ ಸಹಿತ ಯಾರೂ ಇಂಥ ಹಳೆ ಪದಾರ್ಥಗಳನ್ನ ಬಿಟ್ಟು ಪ್ರತಿಯೊಂದಕ್ಕೂ ಪ್ಲಾಸ್ಟಿಕ್ ಉಪಯೋಗಿಸ್ತಿದ್ದಾರೆ. ಅದು ಅಲ್ಲದೆ ಎಲ್ಲಕ್ಕಿಂತ ಹೆಚ್ಚಾಗಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತ, ಒಮ್ಮೆ ಬಳಕೆ ಮಾಡಿಬಿಟ್ಟು ನಾವು ಅದನ್ನ ಹೆಸರು ಬಿಡ್ತೀವಿ, ಮರು ಬಳಕೆ ಮಾಡಲಾರದ್ದು. ಈ ಪ್ಲಾಸ್ಟಿಕ್ ಉಪಯೋಗಿಸಿದ ನಂತರ ಅದನ್ನ ನಾವು ಕಸಕ್ಕೆ ಎಸಿತೀವಿ. ಆದರೆ ಈ ಪ್ಲಾಸ್ಟಿಕ್ದು ಹಾಫ್ ಲೈಫ್ ಅಂತ ಏನು ನಾವು ಹೇಳ್ತೀವಲ್ಲ, ಅದು ಕೊಳೆಯೋದಿಲ್ಲ. ಸೊ ಅದು ಸುಮಾರು 50-100 ವರ್ಷವರೆಗೂ ಅದು ವಾತಾವರಣದಲ್ಲಿ ಅಲ್ಲೇ ಇರುತ್ತೆ. ಈಗ ನೀವು ನಗರಗಳಲ್ಲಿ ಎಷ್ಟು ಪ್ಲಾಸ್ಟಿಕ್ ಎಲ್ಲ ಹೋಗಿ ಕೊಳೆಗೇರಿ ಅಥವಾ ಇದ್ರೂ ಇದಾಗುತ್ತೆ, ಗಟ್ಟರಗಳಲ್ಲಿ ತುಂಬಿಕೊಳ್ಳುತ್ತೆ, ನಂತರ ಅದು ಹರಿದು ನದಿ ಸೇರುತ್ತೆ, ನದಿಯಿಂದ ಸಮುದ್ರ ಸೇರುತ್ತೆ. ಈ ಪೆಸಿಫಿಕ್ ಓಷನ್ನಲ್ಲಿ ಒಂದು ದೊಡ್ಡ ಪ್ಯಾಚ್, 100 ಕಿಲೋಮೀಟರ್ ದೊಡ್ಡ ಪ್ಲಾಸ್ಟಿಕ್ ಪ್ಯಾಚ್ ಇದು ಆಗಿದೆ. ಆ ಪ್ಲಾಸ್ಟಿಕ್ಕನ್ನು ಜಲಚರಗಳು ತಿಂತವೆ, ಈವನ್ ನಮ್ಮ ಆಕಳು ಎತ್ತು ಎಮ್ಮೆಗಳು ತಿಂದು ಹೊಟ್ಟೆ ಉಬ್ಬಿಸ್ಕೊಳ್ತಾವೆ. ಸೊ ಅದು ಎಷ್ಟೋ ವೆಟರ್ನರಿ ಪ್ರಾಣಿಗಳ ಮನುಷ್ಯರಷ್ಟೇ ಅಲ್ಲ ಪ್ರಾಣಿಗಳ ಆರೋಗ್ಯದಲ್ಲೂ ಇದು ಇದಾಗ್ತದೆ. ಯಾಕಂದ್ರೆ ಅವ್ಗೆ ಗೊತ್ತಿರಲ್ಲ ಇದು ಪ್ಲಾಸ್ಟಿಕ್ ಏನು ತಿನ್ನಬಾರ್ದು ಅಂತ ಹೇಳಿ. ಆ ನಂತರ ಕಾಡು ಪ್ರಾಣಿಗಳಲ್ಲೂ ಸಹಿತ ಇದು ನಾವು ಎಲ್ಲ ಕಡೆ ಹಬ್ಬಿಸ್ಬಿಟ್ಟಿದ್ದೀವಿ. ಸೊ ನಂತರ ಸಮುದ್ರ ಜೀವಿಗಳಲ್ಲೂ ಇದು ಫಿಶ್, ವಿಶೇಷವಾಗಿ ಆಮೆಗಳು, ಶಾರ್ಕು, ತಿಮಿಂಗ್ಲು, ಅವಕ್ಕೆ ಗೊತ್ತಾಗಲ್ಲ ಇದು ಪ್ಲಾಸ್ಟಿಕ್ ಅಂತ, ಅಲ್ಲಿವರೆಗೂ ಹೋಗಿ ಮುಟ್ಟುತ್ತೆ. ಮತ್ತೆ ಈ ಫಿಶ್ ಮೀನುಗಳನ್ನು ನಾವು ತಿಂದಾಗ ಅದು ನಮಗೆ ಹೊಳೆ ಬರುತ್ತೆ ತಿರುಗಿ ಪ್ಲಾಸ್ಟಿಕ್. ಸೊ ಹೀಗಾಗಿ ಅದರಲ್ಲಿ ವಿಶೇಷವಾಗಿ ಮೈಕ್ರೋ ಪ್ಲಾಸ್ಟಿಕ್ ಅಂತ ಸಣ್ಣ ಸಣ್ಣ ಸಣ್ಣ ಕಣಗಳು ಇವು ಎಲ್ಲ ಕಡೆನೂ ಹಬ್ಬಿಬಿಟ್ಟಿವೆ. ಈವನ್ ಅವು ಮತ್ತೆ ತಿರುಗಿ ಮನುಷ್ಯನ ದೇಹವನ್ನೇ
4: ಹಾಳು ಮಾಡ್ತಾ
2: ಇದೆ. ಈವನ್ ಕ್ಯಾನ್ಸರ್ ಇದು ಸಹಿತ ಜಾಸ್ತಿ ಆಗ್ತದೆ ಮೈಕ್ರೋ ಪ್ಲಾಸ್ಟಿಕ್ ಪೊಲ್ಯೂಷನ್ನಿಂದ. ಸೊ ಇದನ್ನ ನಾವು ತಡೆಗಟ್ಟಬೇಕು.
4: ಈಗ ಬಹಳ ಮುಖ್ಯವಾಗಿ ಆಹಾರದ ಬಗ್ಗೆ, ನಮ್ಮ ಮೇಲೆ ಆಗಿರುವ ಡಿಸೀಸಸ್ಗಳ ಬಗ್ಗೆ ಅಥವಾ ರೋಗದ ಬಗ್ಗೆ ನಾವು ಮಾತನಾಡ್ತಿದ್ದೇವೆ. ಈಗ ಈ ಒಂದು ಹವಾಮಾನ ಬದಲಾವಣೆಯಿಂದ ಮನುಷ್ಯರಲ್ಲಿ ಯಾವೆಲ್ಲ ರೋಗಗಳು ವಿತ್ ರಿಸ್ಪೆಕ್ಟ್ ಟು ಅಲರ್ಜೀಸ್ ಅದ್ರ ಬಗ್ಗೆ ನಾನು ನಿಮ್ಮ ಕಡೆಯಿಂದ ಮಾಹಿತಿ ಪಡ್ಕೋತೇನೆ. ಅದರಿಗಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.

0: Cancer Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. Jaini Society's Dr. Prabhakar Kore Super Speciality Hospital and Medical Research Center. Mehan Nagar, Pelagavi. Call 08312473777.
1: ವಿರಾಮದ ನಂತರ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಅಂಗದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಹವಾಮಾನ ಬದಲಾವಣೆ ಹಾಗೂ ಮನುಷ್ಯನ ಆರೋಗ್ಯದ ಮೇಲೆ ಬೀಳೋ ಪರಿಣಾಮದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕೆಎಲ್ಇ ಜೆಎನ್ಎನ್ಸಿ ಬೆಳಗಾವಿಯ ಪ್ರೊಫೆಸರ್ ಕಮ್ಯುನಿಟಿ ಮೆಡಿಸಿನ್ ಡಾಕ್ಟರ್ ಶಿವಸ್ವಾಮಿ ಎಂಎಸ್ ಅವರು.
2: ಡಾಕ್ಟರ್ ಸರ್, ಬ್ರೇಕ್ನ ಮುಂಚೆ ನಾನು ಕೇಳಿದೆ ಅಲರ್ಜೀಸ್ಗಳು ಆ್ಯಂಡ್ ಕ್ಲೈಮೇಟ್ ಚೇಂಜ್. ಕ್ಲೈಮೇಟ್ ಚೇಂಜ್ ಇಂದ ಅಥವಾ ಹವಾಮಾನ ಬದಲಾವಣೆಯಿಂದ ಅಲರ್ಜೀಸ್ ಯಾವೆಲ್ಲ ಆಗುತ್ತೆ ಮನುಷ್ಯನಿಗೆ, ಅದರ ಬಗ್ಗೆ ಸರ್?
3: ದಾಹ ಹೆಚ್ಚಾಗೋದ್ರಿಂದನೂ ಈಗ ನಮ್ಮ ಮೈಯಲ್ಲಿ ಬೆವರು ಹರಿಯೋದು ಇದು ಜಾಸ್ತಿ ಆಗುತ್ತೆ, ಅಥವಾ ಸ್ವೆಟ್ ಬ್ಲಾಕ್ ಆಗೋದ್ರಿಂದನೂ ಕೆಲವು ಚರ್ಮ ರೋಗಗಳು ಜಾಸ್ತಿ ಆಗುತ್ತೆ ಮತ್ತು ಅಲರ್ಜಿಗಳು ಜಾಸ್ತಿ ಆಗುತ್ತೆ. ಪ್ಲಾಸ್ಟಿಕ್ ಪೊಲ್ಯೂಷನ್ ಇಂದನೂ ಕೆಲವರು ಇದು ಆಗಲ್ಲ. ಆಮೇಲೆ ಪೋಲೆನ್ ಇದು ಅಂತೀವಿ ನಾವು, ಎಸ್ಪೆಷಲಿ ಚಳಿಗಾಲದಲ್ಲಿ ಅಸ್ತಮಾ ಅಥವಾ ಸಣ್ಣ ಮಕ್ಕಳಿಗೆ ರೆಸ್ಪಿರೇಟ್ರಿ ಪ್ರಾಬ್ಲಮ್ ಉಸಿರಾಟದ ತೊಂದರೆ ಅದು ಸಹ ಜಾಸ್ತಿ ಆಗುತ್ತೆ ಡಿಸೆಂಬರ್ ಜನವರಿಯಲ್ಲಿ. ಆಮೇಲೆ ಇದು ನಾನು ಹೇಳಿದ್ನಲ್ಲ ಸ್ಮಾಗ್ ಅಂತ, ಸ್ಮಾಗ್ ಇಂದನೂ ಉತ್ತರ ಭಾರತದಲ್ಲಿ ಸಾಕಷ್ಟು ರೆಸ್ಪಿರೇಟ್ರಿ ಉಸಿರಾಟದ ತೊಂದರೆಗಳು ಜಾಸ್ತಿ ಆಗ್ತವೆ. ಅಂದರೆ ಜನರು ಆಸ್ಪತ್ರೆಗೆ ಅಡ್ಮಿಟ್ ಆಗೋದು, ಇದು ಎಮರ್ಜೆನ್ಸಿ ಕ್ಯಾಶುವಲ್ಟಿಗೆ ತುರ್ತು ಚಿಕಿತ್ಸೆ ಪಡ್ಕೊಳ್ಳೋದು ಅದು ಜಾಸ್ತಿ ಆಗ್ತಾ ಇದೆ. ಆನಂತರ ಬಿಸಿಲು ಹೆಚ್ಚಾದಾಗ, ಸೊ ನಾವು ಏನು ಹೀಟ್ ಸ್ಟ್ರೋಕು ಹೀಟ್ ಅಟ್ಯಾಕ್ ಅಂತೀವಿ ಅದು ಲೀವ್ ಅಂತ ಉತ್ತರ ಭಾರತದಲ್ಲಿ ಹೇಳ್ತಾರೆ. ಸೊ 40 ಡಿಗ್ರಿಗಿಂತ ಜಾಸ್ತಿ ಆದಾಗ ಅಲ್ಲಿ ಸಡನ್ ಆಗಿ ನಿರ್ಜಲೀಕರಣ ಆಗುತ್ತೆ, ಅವರು ಬಿಸಿಲಲ್ಲಿ ನಿಂತರೆ ಜನ, ವಿಶೇಷವಾಗಿ ಹೆಣ್ಮಕ್ಕಳು ವಯಸ್ಸಾದವರು ಅವರಲ್ಲಿ ಇದು ಜಾಸ್ತಿ ಸಡನ್ ಎಫೆಕ್ಟ್ ಇದಾಗುತ್ತೆ. ಅನ್ಕಾನ್ಸಿಯಸ್ ಅಂದರೆ ಪ್ರಜ್ಞೆ ತಪ್ಪಬಹುದು ಮತ್ತು ಮರಣ ಹೊಂದೋ ಚಾನ್ಸಸ್ಸು ಇರುತ್ತೆ. ಆನಂತರ ಆಹಾರ ಮತ್ತು ನೀರು, ಸೊ ಬಿಸಿಲು ಇದು ಜಾಸ್ತಿ ಆದಂಗೆ ನಮಗೆ ನೀರಿನ ಅವಶ್ಯಕತೆ ಜಾಸ್ತಿ ಆಗುತ್ತೆ, ಕುಡಿಯೋ ನೀರಿನ ಅವಶ್ಯಕತೆ, ಆಹಾರದ್ದು ಇದು ಆಗುತ್ತೆ. ಕೆಲವೊಮ್ಮೆ ಕಾಂಟಾಮಿನೇಟೆಡ್ ವಾಟರ್ ಅಂತೀವಿ, ಕಲುಷಿತ ನೀರು, ಈ ಬೇಸಿಗೆಯಲ್ಲಿ ನೀರಿನ ಶಾರ್ಟೇಜ್ ಕಡಿಮೆ ಆದಾಗ ಕಲುಷಿತ ನೀರನ್ನ ಕುಡಿತಾರೆ ಕೆಲವೊಮ್ಮೆ. ಆವಾಗ ಈ ಕಾಲ್ರ ಗ್ಯಾಸ್ಟ್ರೋಎಂಟೈಟಿಸ್ ಅಂತ ನಾವೇನು ಹೇಳ್ತೀವಿ ಆ ಕಾಯಿಲೆಗಳು ಜಾಸ್ತಿ ಆಗ್ತವೆ. ಮತ್ತು ಚಿಕ್ಕ ಮಕ್ಕಳಲ್ಲಿ ಮಾಲ್ ನ್ಯೂಟ್ರಿಷನ್ ಕುಪೌಷ್ಟಿಕತೆ, ಯಾಕಂದರೆ ಈ ಹವಾಮಾನ ಬದಲಾವಣೆಯಿಂದಾಗಿ ಬೆಳೆಗಳ ಮೇಲೂ ಪರಿಣಾಮ ಆಗುತ್ತೆ. ಸೊ ನಾವು ಎಷ್ಟೋ ಸಲ ಹೇಳ್ತೀವಿ ರೈತರು ಅವರು ಹಾಕಿದ್ದ ದುಡ್ಡು ಸಹಿತ ಬರಲ್ಲ, ಬೆಳೆ ಸರಿಯಾಗಿ ಬರ್ತಾ ಇಲ್ಲ, ಇದು ಆಗ್ತಾ ಇಲ್ಲ ಅಂತ. ಸೊ ಅದು ಜಾಸ್ತಿ ಆದಾಗ ನಮಗೆ ಪ್ರೋಟೀನ್ ಎನರ್ಜಿ ಮಾಲ್ ನ್ಯೂಟ್ರಿಷನ್ ಅಂತ ಅದು ಜಾಸ್ತಿ ಆಗುತ್ತೆ ಮಕ್ಕಳಲ್ಲಿ. ಆನಂತರ ಚಳಿಗಾಲ ಜಾಸ್ತಿ ಆದರೆ ಕೆಲವು ಏರಿಯಾಗಳಲ್ಲಿ ಮೆಂಟಲ್ ಹೆಲ್ತ್ ಮಾನಸಿಕ ಆರೋಗ್ಯ ಸಹಿತ ಇದಾಗುತ್ತೆ. ಏನು ವಿಶೇಷವಾಗಿ ನೀವು ಕೆಲವು ನದಿ ಪಾತ್ರ ಅಥವಾ ಸಮುದ್ರ ದಂಡೆಯಲ್ಲೋ ಜನಗಳಲ್ಲಿ ನೀರು ಮಟ್ಟ ಜಾಸ್ತಿ ಆದರೆ ಅವರು ಅಲ್ಲಿಂದ ಹೊರಬರಬೇಕಾಗತ್ತೆ, ಅದನ್ನು ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಅಲ್ಲಿ ಅವರಿಗೆ ಒತ್ತಡ, ಮಾನಸಿಕ ಒತ್ತಡ ಆಯಿತು, ಆಂಗ್ಸೈಟಿ ಇದು ಆಯಿತು, ಅಥವಾ ಮಾನಸಿಕ ಖಿನ್ನತೆ ಇವು ಸಹಿತ ಕಾಣುತ್ತೆ. ಯಾಕಂದರೆ ಅವರು ತಮ್ಮ ಮನೆಗಳನ್ನ ಅಥವಾ ಈಗ ಎಲ್ಲೋ ನೆರೆ ಅಥವಾ ಮಳೆಗಾಲ ಜಾಸ್ತಿ ಆಯಿತು ಅಂದರೆ ಅವ್ರ ಮನೆ ಬಿಟ್ಟು ಬೇರೆ ಕಡೆ ಆಶ್ರಯ ಪಡ್ಕೊಳ್ಬೇಕಾಗತ್ತೆ, ಅಲ್ಲಿ ಸಹಿತ ಇದಾಗುತ್ತೆ. ಇನ್ನೊಂದು ನಾವು ವೆಕ್ಟರ್ ಬಾರ್ನ್ ಡಿಸೀಸ್ ಅಂತೀವಿ, ಕೀಟಜನ್ಯ ರೋಗಗಳು, ಈ ಮಲೇರಿಯಾ, ಡೆಂಗ್ಯೂ ಜ್ವರ, ಚಿಕನ್ಗುನ್ಯಾ ಇವು ಸಹಿತ ಮಳೆಗಾಲದಲ್ಲಿ ಅಥವಾ ಅದರ ನಂತರ ಜಾಸ್ತಿ ಆಗ್ತವೆ. ಸೊ ಇದು ಇದನ್ನು ನಾವು ತಪ್ಪಿಸ್ಬೇಕು. ಸೊ ಆಮೇಲೆ ವಿಶೇಷವಾಗಿ ಬಡವರು, ಹೆಣ್ಮಕ್ಕಳು, ವಯಸ್ಸಾದವರು, ಸಣ್ಣ ಮಕ್ಕಳಲ್ಲಿ ಈ ಎಫೆಕ್ಟ್ಸ್, ಈ ಪರಿಣಾಮಗಳು ಬಹಳ ಬೇಗ ಕಂಡುಬರ್ತವೆ. ಸೊ ಇವ್ರನ್ನ ನಾವು ಹೈ ರಿಸ್ಕ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ಸೊ ಇವರಿಗೆ ನಾವು ಏನಾದ್ರು ಪ್ರೊಟೆಕ್ಷನ್ ಕೊಡುವಾಗ ಇವರಿಗೆ ನಾವು ಪ್ರಾಮುಖ್ಯತೆ ಕೊಡಬೇಕು. ಆಮೇಲೆ ಕೆಲವು ಕೋಸ್ಟಲ್ ಏರಿಯಾಗಳಲ್ಲಿ ಉಪ್ಪು ನೀರು ಒಳಗೆ ಬರುತ್ತೆ ಸಮುದ್ರ ಮಟ್ಟ ಜಾಸ್ತಿ ಆದರೆ. ಸೊ ಆ ಏರಿಯಾಗಳಲ್ಲಿ ಭೂ ಕೊರೆತ ಅಥವಾ ಭೂ ಸವಕಳಿ ಅಂತೀವಿ ನಾವು, ಭೂ ಸವಕಳಿ ಆಗುತ್ತೆ, ಕೊರೆತ ಆಗುತ್ತೆ, ಮತ್ತು ಉಪ್ಪು ನೀರು ವಾಪಸ್ ಬಂದು ನಮ್ಮ ಕೃಷಿ ಭೂಮಿಯನ್ನು ಹಾಳು ಮಾಡುತ್ತೆ. ಸೊ ಅದು ಸಹಿತ ಕೋಸ್ಟಲ್ ಏರಿಯಾಗಳಲ್ಲಿ ಇದು ಜಾಸ್ತಿ ಇದೆ. ಆಮೇಲೆ ಫ್ಲಡ್ಡಿಂಗ್, ಎಷ್ಟೋ ಸಲ ಎಲ್ಲಿ ಮಳೆ ಬೀಳಬಾರ್ದು ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಬಿದ್ದು ನಮಗೆ ಜಲಪ್ರಳಯ ಅಂತ ನಾವೇನು ಹೇಳ್ತೀವಿ, ಅಥವಾ ಮಳೆ, ಸೈಕ್ಲೋನ್, ಹರಿಕೇನ್ಸ್, ಸುಂಟರ್ಗಾಳಿ ಇವೆಲ್ಲ ಬರೋದ್ರಿಂದನೂ ಸಾಕಷ್ಟು ರೋಗಗಳು ಆ ಪ್ರದೇಶದ ಜನರನ್ನು ಕಾಡಬಹುದು.
4: ಡಾಕ್ಟರ್ ಸರ್, ಈಗ ಬಹಳ ಮುಖ್ಯವಾಗಿ ಪರಿಸರ, ಎನ್ವೈರನ್ಮೆಂಟ್ ಅಂದ ತಕ್ಷಣ ಬಹಳ ಟ್ರೆಂಡ್ ಆದ ಒಂದು ವರ್ಡ್ ಈಕೋ ಫ್ರೆಂಡ್ಲಿ ಅಂತ ಹೇಳ್ತಾರೆ. ಈ ಈಕೋ ಫ್ರೆಂಡ್ಲಿ ಅಂದ್ರೆ ಏನು? ಆ್ಯಂಡ್ ಈಕೋ ಫ್ರೆಂಡ್ಲಿ ಆದರೆ ಕ್ಲೈಮೇಟ್ ಚೇಂಜ್ ಅನ್ನು ನಾವು ರಿವರ್ಸ್ ಮಾಡ್ಬೋದು, ಅದ್ರ ಬಗ್ಗೆ ಸ್ವಲ್ಪ.
3: ಈಗ ವಿಶ್ವಸಂಸ್ಥೆಯವರು ಮತ್ತು ಜಾಗತಿಕ ಆರೋಗ್ಯ ಸಂಸ್ಥೆ ಯುನೈಟೆಡ್ ನೇಷನ್ಸ್ ಮತ್ತು WHO ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಸುಸ್ಥಿರ ಬೆಳವಣಿಗೆ ಇದರ ಬಗ್ಗೆ ಒತ್ತು ಕೊಡ್ತಾ ಇದ್ದಾರೆ. ಅಂದರೆ ವಿಶೇಷವಾಗಿ ನಾವು ಕ್ಲೈಮೇಟ್ ಚೇಂಜ್ ಅಥವಾ ಹವಾಮಾನ ವೈಪರೀತ್ಯವನ್ನು ತಡಿಲಿಕ್ಕೆ ಸುಸ್ಥಿರ ಬೆಳವಣಿಗೆ ಆಗಬೇಕು. ಅಂದರೆ ನಮಗೆ ಡೆವಲಪ್ಮೆಂಟ್ ಬೇಕು, ಆದರೆ ಅದಕ್ಕಾಗಿ ನಮ್ಮ ಪರಿಸರವನ್ನು ನಾವು ಹಾಳು ಮಾಡಬಾರ್ದು ಮುಂದಿನ ಪೀಳಿಗೆಗೆ. ಸೊ ಮುಂದಿನ ಪೀಳಿಗೆಗೆ ಪರಿಸರ ಹಾಳಾಗದಂಗೆ ನಮ್ಮ ನಗರಗಳು ಗ್ರಾಮೀಣ ಪ್ರದೇಶಗಳು ಅಭಿವೃದ್ಧಿ ಆಗಬೇಕು, ಅದನ್ನು ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತೀವಿ. ಸೊ ಇಲ್ಲಿ ನಾವು ಕಾರ್ಬನ್ ಫುಟ್ ಪ್ರಿಂಟ್ಸ್ ಅಂತ ನಾವು ಪ್ರತಿಯೊಂದು ಆಕ್ಟಿವಿಟಿ ಏನು ಮಾಡ್ತೀವಿ ಅಲ್ಲಿ ಕಾರ್ಬನ್ ಅಥವಾ ಕಾರ್ಬನ್ ಮೊನಾಕ್ಸೈಡ್ ಡೈಆಕ್ಸೈಡ್ ಉತ್ಪತ್ತಿ ಆಗುತ್ತೆ. ಸೊ ಆ ಚಟುವಟಿಕೆ ಇದು ಕಾರ್ಬನ್ ನ್ಯೂಟ್ರಲ್ ಇರುವ ಹಾಗೆ ಕಾರ್ಬನ್ ಫುಟ್ ಪ್ರಿಂಟ್ಸ್ ಕಡಿಮೆ ಕಾರ್ಬನ್ ಹೆಜ್ಜೆಗಳು ಕಡಿಮೆ ಆಗಬೇಕು ಅಂತ ಎಲ್ಲ ದೇಶಗಳಿಗೂ ವಿಶ್ವಸಂಸ್ಥೆಯವರು ಕರೆ ಕೊಡ್ತಾ ಇದ್ದಾರೆ. ಇದನ್ನು ನಾವು ಹೇಗೆ ಮಾಡ್ಬೋದಂದ್ರೆ ಒಂದು ಆಹಾರ ವಿಶೇಷವಾಗಿ ಸಸ್ಯಾಹಾರವನ್ನು ಅಡ್ವೈಸ್ ಮಾಡ್ತಾ ಇದ್ದಾರೆ.
2: ವೆಜಿಟೇರಿಯನ್
3: ಅಂದರೆ ಈಟ್ ಪ್ಲಾಂಟ್ ಫುಡ್ಸ್ ಅಂತ.
2: ಹೌದು,
3: ಈಗ ಮಾಂಸಾಹಾರ ಅಥವಾ ಹಾಲಿನ ಉತ್ಪನ್ನಗಳು ಅದನ್ನು ನಾವು ಕಡಿಮೆ ಮಾಡಬೇಕು. ವಿಶೇಷವಾಗಿ ಹಣ್ಣು ತರಕಾರಿ ಕಾಳು ಬೇಳೆ ಇಂಥವನ್ನ ಜಾಸ್ತಿ ಸೇವಿಸಬೇಕು. ಯಾಕೆಂದರೆ ಮಾಂಸಾಹಾರಿಗೆ ಇದು ಮಾಡಲಿಕ್ಕೆ ಆ ಪ್ರಾಣಿಗಳಿಗೆ ನೀವು ಮತ್ತೆ ಜಾಸ್ತಿ ತಿನ್ನಿಸ್ಬಿಟ್ಟು ಆಮೇಲೆ ಅದನ್ನು ನಾವು ತಿನ್ನಬೇಕಾಗುತ್ತೆ. ಸೊ ಹೀಗಾಗಿ ಕಾರ್ಬನ್ ಎಮಿಷನ್ ಜಾಸ್ತಿ ಆಗುತ್ತೆ ಅಲ್ಲಿ. ಸೊ ಇದನ್ನ ಹೇಳ್ತಾ ಇದ್ದಾರೆ. ಆಮೇಲೆ ಆಹಾರವನ್ನು ವೇಸ್ಟ್ ಮಾಡೋದು, ನಮ್ಮಲ್ಲಿ ಎಷ್ಟೋ ಜನ ನೀವು ಮದುವೆಗಳಿಗೆ ಹೋಗಿ ನೋಡಿದರೆ ಸಿಕ್ಕಾಪಟ್ಟೆ ಬಫೆ ಸಿಸ್ಟಮಲ್ಲಿ ಹಾಕಿಸ್ಕೋತಾರೆ, ಅದನ್ನು ವೇಸ್ಟ್ ಮಾಡ್ತಾರೆ, ಅರ್ಧಕ್ಕಿಂತ ಜಾಸ್ತಿ ಎಸೀತಾರೆ. ಸೊ ಈ ಫುಡ್ ವೇಸ್ಟನ್ನು ಆಹಾರ ವೇಸ್ಟ್ ಆಗೋದನ್ನು ತಪ್ಪಿಸ್ಬೇಕು. ಈಗ ಕೆಲವು ಸಂಘ ಸಂಸ್ಥೆಗಳು ಇಟ್ಕೊಂಡಿವೆ, ಅಲ್ಲಿ ಏನು ಆಹಾರ ಉಳಿತೆ ಅದನ್ನು ಬೇರೆಯವ್ರಿಗೆ ಹಂಚಲಿಕ್ಕೆ ಸಹಿತ NGOಗಳಿಗೆ ಬಂದಿವೆ. ಆಮೇಲೆ ಟ್ರಾನ್ಸ್ಪೋರ್ಟ್ ಸಾಗಾಣಿಕಾ ಇದರಲ್ಲಿ ಈಗ ಒಂದು ತರಕಾರಿ ತರಬೇಕಂದ್ರೆ ವಾಕ್ ಮಾಡ್ಕೊಂಡು ಹೋಗ್ಬೋದು, ನಡ್ಕೊಂಡು ಹೋಗ್ಬೋದು. 100-200 meters ಅಂದರೆ ಪ್ರತಿಯೊಂದಕ್ಕೂ ವಾಹನ ಬಳಸಬೇಕಾಗಿಲ್ಲ ಅಥವಾ ಲಿಫ್ಟ್ ಬಳಸಬೇಕಾಗಿಲ್ಲ. ಒಂದೆರಡು ಫ್ಲೋರ್ ಆದರೆ ಆರಾಮಾಗಿ ನೀವೇ ಹತ್ಬೋದು. ಆಮೇಲೆ ವಿಶೇಷ ವಿದೇಶಗಳಲ್ಲಿ ಈಗ ಬೈಸಿಕಲ್ ಟ್ರ್ಯಾಕ್ ಮಾಡ್ತಾರೆ. ಇವಾಗ ನಮ್ಮ ಸ್ಮಾರ್ಟ್ ಸಿಟಿಯಲ್ಲೂ ಕೆಲವು ಏರಿಯಾಗಳಲ್ಲಿ ಬೈಸಿಕಲ್ ಟ್ರ್ಯಾಕ್ ಮಾಡಿದ್ದಾರೆ. ಸೊ ಸಾಧ್ಯವಾದರೆ ಅದನ್ನ ಸೈಕಲ್ ಅಥವಾ ಬೈಸಿಕಲ್ ಉಪಯೋಗಿಸಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ವೈಯಕ್ತಿಕ ವಾಹನಗಳನ್ನ ಎಲ್ಲ ಕಡೆ ಬಳಸೋದಕ್ಕಿಂತ ಸ್ವಲ್ಪ ಸಿಟಿ ಬಸ್ಸು ಮತ್ತು ದೊಡ್ಡ ನಗರಗಳಲ್ಲಿ ಮೆಟ್ರೋ ಉಪಯೋಗಿಸಿದರೆ ಅಷ್ಟೇ ಕಾರ್ಬನ್ ಕ್ರೆಡಿಟಲ್ಲಿ ಜಾಸ್ತಿ ಜನ ಅಡ್ಡಾಡ್ಬೋದು, ಅದನ್ನು ಮಾಡ್ಬೋದು. ಆಮೇಲೆ ಬೆಂಗಳೂರಂಥ ಊರುಗಳಲ್ಲಿ ಕಾರ್ ಪೂಲಿಂಗ್ ಬಂದಿದೆ. ಸೊ ಒಂದು ಕಾರಲ್ಲಿ ಒಬ್ಬನೇ ಹೋಗೋದಕ್ಕಿಂತ ಜೊತೆಗಿರೋ ಒಬ್ಬರಿಬ್ಬರನ್ನ ಹತ್ತಿಸ್ಕೊಂಡ್ರೆ ಅದು ಇದಾಗುತ್ತೆ. ಆಮೇಲೆ ಈಗ ಹೊಸದಾಗಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಂದಿದೆ. ಸೊ ಅವು ಜೀರೋ ಎಮಿಷನ್ ಅಂತೇಳಿ ಸರ್ಕಾರ ಸಹಿತ ಅವಕ್ಕೆ ಸಾಕಷ್ಟು ಪ್ರೋತ್ಸಾಹ ಕೊಡ್ತಾ ಇದೆ. ಡೀಸೆಲ್ ಪೆಟ್ರೋಲ್ಗಿಂತ ನೀವು ಎಲೆಕ್ಟ್ರಿಕ್ ವೆಹಿಕಲ್. ಆನಂತರ ಎನರ್ಜಿ ಕನ್ಸರ್ವೇಷನ್, ಇದನ್ನು ನಾವು ಯೂಸ್ ಮಾಡೋದಂದರೆ ರಿನ್ಯೂವೇಬಲ್ ಎನರ್ಜಿನ ಉಪಯೋಗಿಸ್ಬೇಕು. ಅಂದರೆ ಮರುಬಳಕೆ ಆಗುವಂಥ ಶಕ್ತಿನ ಉಪಯೋಗಿಸ್ಬೇಕು. ಫಾರ್ ಎಕ್ಸಾಂಪಲ್ ಸೋಲಾರ್, ಸೂರ್ಯಕಿರಣದಿಂದ ಕುಕ್ಕರ್ ಉಪಯೋಗಿಸ್ಬೋದು, ನೀರು ಕಾಯಿಸ್ಲಿಕ್ಕೆ ಉಪಯೋಗಿಸ್ಬೋದು. ಆನಂತರ LPG ಗ್ಯಾಸ್, ಇದು ಉಪಯೋಗಿಸ ಈ ಕಟ್ಟಿಗೆ ಉರುವಲು ಸುಡೋದಕ್ಕಿಂತ LPG ಗ್ಯಾಸ್ ಉಪಯೋಗಿಸೋದು ಒಳ್ಳೆಯದು. ನಂತರ ಎನರ್ಜಿ ಎಫಿಷಿಯಂಟ್ ಅಪ್ಲೈನ್ಸಸ್, ಅಂದರೆ ನಿಮ್ಮ ಉಪಕರಣಗಳನ್ನು ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿಯವರು ಸ್ಟಾರ್ ಗ್ರೇಡಿಂಗ್ ಕೊಟ್ಟಿದ್ದಾರೆ.
2: 4 or 5 stars
3: ಇರುವಂಥ ವಿದ್ಯುತ್ ಉಪಕರಣಗಳನ್ನ ನೀವು ಫ್ಯಾನು ಫ್ರಿಜ್ಜು ಅಥವಾ ACಗಳನ್ನ ಉಪಯೋಗಿಸಿದರೆ ಅಲ್ಲಿ ಎಮಿಷನ್ ಕಡಿಮೆ ಆಗುತ್ತೆ. ಆನಂತರ ಇನ್ನೊಂದು ರೆಡ್ಯೂಸ್ ಆ್ಯಂಡ್ ರೀಯೂಸ್ ಅಂತೀವಿ ನಾವು. ಸೊ ಬೈ ಲೆಸ್, ಈಗ ನಮಗೇನಾಗಿದೆ ಕೂತಲ್ಲಿ ನಾವು ಬ್ಲಿಂಕೆಟ್ಟು ಸ್ವಿಗ್ಗಿ ಎಲ್ಲನೂ ತರಿಸ್ಕೊಳ್ತಾ ಇದ್ದೀವಿ. ಕೆಲವೊಮ್ಮೆ ಅನಾವಶ್ಯಕ ಖರೀದಿ ಆಗುತ್ತೆ ಕೂತಲ್ಲಿ. ಆ್ಯಂಡ್ ಆನ್ಲೈನ್ ಶಾಪಿಂಗ್ ಅಂದ್ಕೊಂಡು ನೀವು ಅಂಗಡಿಗೆ ಹೋಗ್ಲಾರ್ದಾಗ ಮನೇಲಿ ಕೂತ್ಕೊಂಡು ಬೇಕಾದಷ್ಟು ಅದು ಬೇಕೋ ಬೇಡವೋ ತರಿಸ್ಬಿಡ್ತೀರ, ಅದು ಕಡಿಮೆ ಮಾಡಬೇಕು. ಆಮೇಲೆ ಚೂಸ್ ಡ್ಯೂರೇಬಲ್ ಗೂಡ್ಸ್, ಅಂದರೆ ಬಳಸಿ ಬಿಸಾಕುವಂಥ ವಸ್ತು ಖರೀದಕ್ಕಿಂತ ಅದನ್ನ ಒಂದು 5 or 10 years ಉಪಯೋಗ ಇರೋ, ಈವನ್ ಪ್ಲಾಸ್ಟಿಕ್ ಆದರೂ ಅದು ನೀವು ಅಟ್ಲೀಸ್ಟ್ 1 year ಉಪಯೋಗಿಸಿದ್ರೆ ಆ ಪ್ಲಾಸ್ಟಿಕ್ಕು ಡೇಂಜರ್ ಅಲ್ಲ. ನೀವು ಇವತ್ತು ತರಿಸ್ಬಿಟ್ಟು ನಾಳೆ ಒಗೆದ್ರೆ ಅದು ನೇಚರ್ಗೆ ಡೇಂಜರ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಆಮೇಲೆ ಹೊಸ ಎಲೆಕ್ಟ್ರಾನಿಕ್ ತರಿಸ್ಕೊಳ್ಳೋಕ್ಕಿಂತ ಸ್ವಲ್ಪ ರಿಪೇರಿ ಮಾಡಿ ಉಪಯೋಗಿಸಿದ್ರೆ ಅವುಗಳ ಬಾಳಿಕೆ ದೀರ್ಘ ಆಗುತ್ತೆ. ಆನಂತರ ಸಸ್ಟೈನಬಲ್ ಬ್ರ್ಯಾಂಡ್ಸ್ ಬಂದಿದೆ ಈಗ, ಎಕೋ ಫ್ರೆಂಡ್ಲಿ ಬ್ರ್ಯಾಂಡ್ಸ್ ಬಂದಿದೆ. ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ ಪ್ಲೇಟ್ಗಳಿಗಿಂತ ನೀವು ಈಗ ಅಡಿಕೆ ಹಾಳೆ ಇರುವಂಥ ಅಥವಾ ಬನಾನಾ ಲೀಫ್ ಇವನ್ನೆಲ್ಲ ನಮ್ಮ ಪೂರ್ವಜರು ಅದನ್ನೇ ಉಪಯೋಗಿಸಿದ್ರು 50 years ಮುಂಚೆ. ಸೊ ಅವನ್ನ ನಾವು ಮತ್ತೆ ಉಪಯೋಗಿಸ್ಬೋದು. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಗಳನ್ನ ಕಡಿಮೆ ಮಾಡಬೇಕು. ವಿಶೇಷವಾಗಿ ನೀವು ಕಿರಾಣಿ ತರಕ್ಕೋ ಹಣ್ಣು ತರಕಾರಿ ತರಕ್ಕೋ ಹೋದರೆ ಅಂಗಡಿಯವ್ರ ಕಡೆ ಬ್ಯಾಗ್ ಕೇಳಬಾರ್ದು. ನೀವೇ ಒಂದು ಬ್ಯಾಗನ್ನು ಅಂಗಡಿಗೆ ತಗೊಂಡು ಹೋದರೆ ಸೊ ಪ್ರತಿ ಸಲ ಬಂದಾಗ ಆ ಬ್ಯಾಗ್ಗಳು ನಿಮ್ಮ ಮನೆಯಲ್ಲಿ ಹಾಗೆ ಕಸದ್ಬಿಟ್ಟು ಸೇರ್ತವೆ. ಸೊ ಅದನ್ನು ನಾವು ಕಡಿಮೆ ಮಾಡ್ಬೇಕಂತ. ಆಮೇಲೆ ಸಸ್ಟೈನಬಲ್ ಮಟೀರಿಯಲ್ಸ್ ಉಪಯೋಗ ಮಾಡಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಗಿಡಗಳನ್ನು ಹೆಚ್ಚು ನೆಡಬೇಕು. ವನ ಮಹೋತ್ಸವ ಅಂತ ನಾವು ಹೇಳ್ತೀವಿ, ಅದು ಬರೀ ಜೂನ್ ತಿಂಗಳಿಗಷ್ಟೇ ಸೀಮಿತ ಆಗಬಾರ್ದು. ವರ್ಷವಿಡೀ ನಮ್ಮ ಕಾಡು ಮರಗಳನ್ನು ಉಳಿಸ್ಬೇಕು, ಬೆಳೆಸ್ಬೇಕು, ಮತ್ತು ಪ್ರತಿಯೊಬ್ಬರು ಇದರಲ್ಲಿ ಇನ್ವಾಲ್ವ್ ಆಗಬೇಕಂತ. ಆಮೇಲೆ ನಾವು ಇನ್ನೇನು ಮಾಡ್ಬೋದಂದ್ರೆ ಈಗ ಸೋಷಿಯಲ್ ಮೀಡಿಯಾ, ಹೀಗಾಗಿ ಬೇರೆಯವ್ರನ್ನ ನಾವು ಉತ್ಸಾಹ ಮಾಡಬೇಕು. ಅಂತ ಕಂಪ್ನಿಗಳು ಅಥವಾ ಅಂತ ಪಾಲಿಸಿಗಳನ್ನ ನಮ್ಮ ಸಂಘ ಸಂಸ್ಥೆಗಳು ಪ್ರೋತ್ಸಾಹ ಮಾಡಬೇಕು. ಆಮೇಲೆ ಇಂಥ ಯಾವ ರಾಜಕೀಯ ನಾಯಕರು ಅಥವಾ ಅಡ್ಮಿನಿಸ್ಟ್ರೇಟಿವ್ ಯಾರು ಇಂಥ ಪಾಲಿಸಿಗಳನ್ನ ಇಂಪ್ಲಿಮೆಂಟ್ ಮಾಡ್ತಾರೋ ಅವರಿಗೆ ನಾವು ಬಹಳಷ್ಟು ಬೆಂಬಲ ಕೊಡಬೇಕು. ಇದೆಲ್ಲ ಮಾಡಿ ನಮ್ಮ ವೈಯಕ್ತಿಕ ಬದುಕಲ್ಲೂ ಸಹಿತ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಸುಸ್ಥಿರ ಬೆಳವಣಿಗೆಯನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಸೊ ಆವಾಗ ನಾವೊಬ್ಬನೇ ಮಾಡಿದ್ರೆ ಏನಾಗುತ್ತೆ ಬಿಡ್ರಿ ಅನ್ನೋಕ್ಕಿಂತ ಪ್ರತಿಯೊಬ್ಬರು ಇದನ್ನು ಮಾಡಿದರೆ ನಾವು ಹವಾಮಾನ ವೈಪರೀತ್ಯವನ್ನು ಸ್ವಲ್ಪವಾದರೂ ತಡಿಬೋದು. ಪೂರ್ಣ ತಡೆಯೋಕ್ಕೆ ಸಾಧ್ಯ ಇಲ್ಲ, ಸ್ವಲ್ಪವಾದರೂ ತಡಿಬೋದು.
5: ಫ್ಯಾಂಟಾಸ್ಟಿಕ್.
1: ಸ್ನೇಹಿತರೆ, ಇದಾಗಿತ್ತು ಅಂಗ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ KLE JNMC ಬೆಳಗಾವಿಯ ಪ್ರೊಫೆಸರ್ ಕಮ್ಯುನಿಟಿ ಮೆಡಿಸಿನ್ ಡಾಕ್ಟರ್ ಶುಭ ಸ್ವಾಮಿ MS ಅವರು. ಡಾಕ್ಟರ್ ಸರ್, ಕಾರ್ಯಕ್ರಮದಲ್ಲಿ ತಮ್ಮ ವಿವರವಾದ ಮಾಹಿತಿ ಬಹುಮೂಲ್ಯ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ.
3: ನಾನು ಕರೆದಿದ್ದಕ್ಕೂ ತಮಗೂ ಧನ್ಯವಾದಗಳನ್ನು ಹೇಳ್ತೀನಿ. ಧನ್ಯವಾದ.
1: ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ ಹೀಗೆ ಕೇಳ್ತಾ ಇದ್ದೀನಿ. ಎದುನಾಡಿ ಬಾಂಡ್ಫೋರ್ FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.
6: महेश्वरी अंध मुला मुलींच्या शाळेमध्ये 2026 आणि 2027 या नूतन वर्षासाठी प्रवेश प्रक्रिया सुरू झाली आहे. पहिली ते 10वी पर्यंतच्या अंध विद्यार्थ्यांसाठी अत्युत्तम वसतिगृह शाळा असून गरीब आणि ग्रामीण भागातून आलेले 120 विद्यार्थी येथे शिक्षणाचा सध्या लाभ घेत आहेत. या शाळेमध्ये इयत्ता 1 ते 10वी पर्यंतच्या विद्यार्थ्यांना मोफत वस्ती, जेवण यासह ब्रेल लिपीमध्ये शिक्षण देण्यात येते. शिक्षणाबरोबरच संगीत, व्यावसायिक शिक्षण, संगणक प्रशिक्षण, चलनवलन प्रशिक्षण, खेळ पोहण्याचे प्रशिक्षण, ब्रेल पाठ्यपुस्तके व औषधोपचाराची सोयही आहे. विशेष म्हणजे गेल्या 38 वर्षांपासून शाळेचा SSLC परीक्षेचा निकाल 100% येतोय. तेव्हा आपल्या ग्रामपंचायत किंवा आसपासच्या गावांमध्ये अंध मुले आणि मुली आढळल्यास त्यांना आमचा पत्ता देऊन आमच्याशी संपर्क साधण्यासाठी प्रेरित करा. अंध मुलांच्या शिक्षण व उज्ज्वल भविष्यासाठी प्रयत्न करून आपले अमूल्य योगदान द्यावे. प्रवेशासाठी आवश्यक असणारी कागदपत्रे, विद्यार्थ्यांचा जन्मदाखला, अपंगत्वाबद्दल वैद्यकीय प्रमाणपत्र, UDID कार्ड, ID साइज 4 फोटो, स्टॅम्प साइज 4 फोटो, उत्पन्नासह जातीचा दाखला, रहिवासी दाखला, आई वडील आणि विद्यार्थ्यांचे आधार कार्ड, जॉईंट बँक पासबुक अर्जासह शाळेत भेटावे. अधिक माहितीसाठी संपर्क करा माहेश्वरी अंध मुलांची शाळा, नेहरू नगर, बेळगाव येथे. फोन नंबर आहे 9448154.

0: ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE ಕನಸು ಬೆಳಕಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ KLE ಕೃಷಿ ಮಿತ್ರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳಗಾವಿ ಜಿಲ್ಲೆ ಬೈಲಂಬಲ್ ತಾಲೂಕಿನ ಮೇಟಿಹಾಳ್ ಗ್ರಾಮದ ಪ್ರಗತಿಪರ ಕೃಷಿ ಮಹಿಳೆಯಾದಂತಹ ಶ್ರೀ ಸುರೇಖಾ ಶಿವಾನಂದ್ ಪೂಜಾರ ಅವರು ತಮ್ಮ 1 ಎಕರೆ ಕೃಷಿ ಭೂಮಿಯಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆದು ಸುತ್ತಮುತ್ತಲಿನ ರೈತರ ಗಮನ ಸೆಳೆದಿದ್ದಾರೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡ್ರ್ಯಾಗನ್ ಫ್ರೂಟ್ ಬಹು ಬೇಡಿಕೆ ಇದ್ದು, ಸುರೇಖಾ ಪೂಜಾರ ಅವರು ಡ್ರ್ಯಾಗನ್ ಫ್ರೂಟ್ ಬೆಳೆಯುವ ವಿಧಾನ, ನಾಟಿ ಮಾಡುವ ಕುರಿತು ನಿರ್ವಹಣೆ ಮತ್ತು ಮಾರುಕಟ್ಟೆ ಸೌಲಭ್ಯಗಳ ಕುರಿತು ಮಾಹಿತಿ ಹಂಚಿಕೊಂಡಿದ್ದು ಹೀಗೆ.
1: ನಮ್ಮ ಕೇಳುವರಿಗೆ ತಮ್ಮ ಪರಿಚಯ ಮಾಡಿಕೊಡಿ.
2: ಸರ್, ನಿಮ್ಮ ಹೆಸರು? ಶ್ರೀಮತಿ ಸುರೇಖಾ ಶಿವಾನಂದ್ ಪೂಜಾರ್. ನಮ್ಮ ಊರು ಮೇಟಾಲ್, ಮೇಟಾಲ್ ಗ್ರಾಮದ ವಾಸಿ ಇರುತ್ತೇನೆ.
1: ನಮ್ಮ ಕೃಷಿ ಭೂಮಿ ಎಷ್ಟಿದೆ?
2: ಸರ್, ನಮ್ದು ಕೃಷಿ ಭೂಮಿ 32 ಎಕರೆ. ಅದ್ರಲ್ಲಿ ನಾವು 1 ಎಕರೆ 10 ಗಂಟೆ ಡ್ರ್ಯಾಗನ್ ಮಾಡಿದೆ.
1: ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ?
2: 2 ವರ್ಷ ಆಯ್ತು ಸರ್. ಮಾರ್ಚ್ 13ಕ್ಕೆ 2 ವರ್ಷ ಆಯ್ತು.
1: 1 ಎಕರೆಯಲ್ಲಿ ಈ ಡ್ರ್ಯಾಗನ್ ಫ್ರೂಟ್ಸ್ ಬೆಳೆಸ್ತಾ ಇದ್ದ ಭೂಮಿಯಲ್ಲಿ
2: ಉಳಿದ ಭೂಮಿಯಲ್ಲಿ ಕಬ್ಬು, ಗೊಂಜಾಳ, ಸೋಯಾಬೀನ್ ಹಿಂದೆಲ್ಲ ಮಾಡ್ತಾರೆ.
1: ಈ ಡ್ರ್ಯಾಗನ್ ಫ್ರೂಟ್ಸ್ ಮಾಡ್ಬೇಕಂತಂದ್ರೆ ನಿಮ್ಗೆ ಯಾರ ಪ್ರೇರಣೆ?
2: ಸರ್, ಇದು ಪ್ರೇರಣೆ ಅಂತಂದ್ರೆ, ಒಂದ್ಸಲ ಏನಾಯ್ತು, ನಮ್ಮ ಮಗ ಡಾಕ್ಟರ್ ಅದರ, ಅವರು ಒಂದು ವಿಡಿಯೋ ಕಳಿಸಿದ್ರು ನಂಗೆ, ಇದನ್ನ ನೋಡ್ ಅಮ್ಮ ಏನ್ ಮಾಡ್ತೀಯ ಅಂತ ಹೇಳಿ. ಅದನ್ನ ನೋಡಿದ್ಮೇಲೆ ನನಗ ಏನಾಯ್ತು, ಮೊದ್ಲಿಂದ ನನಗ ಫಲ ಐತಿ, ಹಣ್ಣಿನ ತೋಟ ಮಾಡ್ಬೇಕಂತ ಬಹಳ ಇಚ್ಛೆ ಆಯ್ತು. ಅದಕ್ ನೋಡೋನ್ ತಡಿ ಅಂತ ಅದನ್ನ ನೋಡಿದ ತಕ್ಷಣ ಹಂಗಾರ ಮಾಡಬೇಕು ಅಂತ ನನ್ನ ಮನಸ್ಸಿನಲ್ಲಿ ಆಯ್ತು. ಮನೆಯಲ್ಲಿ ಮಾತ್ರ ಎಲ್ಲಾರು ನಿನಗೆ ರಿಟೈರ್ಡ್ ಆಗಿದೀವಿ, ಸುಮ್ಮನೆ ಇವ್ರು ಆರಾಮಿರೋದ್ ಬಿಟ್ಟು ನಿನಗೆ ಯಾತಕ್ಕೆ ಬೇಕಾಗೈತಿ ಅಂತ ಎಲ್ಲರೂ ಫಸ್ಟ್ ನನಗ್ ಬೇಡ ಅಂದ್ರು. ಆದ್ರೆ ನಾ ಏನ್ ಮಾಡಿ, 6 ತಿಂಗಳವರೆಗೆ ಅದನ್ನ ಅಭ್ಯಾಸ ಮಾಡಿ ಆಮೇಲೆ ಮಾಡಬೇಕಂತ ಒಂದ್ ತೀರ್ಮಾನ ಮಾಡಿ ಮೊದ್ಲು ಹಾವೇರಿಗೆ ಹೋಗಿದ್ದೆ ಸರ್. ಹಾವೇರಿಯಲ್ಲಿ ಒಬ್ರು ಮಾಡಿದ್ರು, ಅದನ್ನ ನೋಡಿದ್ಮೇಲೆ ನಂಗೆ ಅವ್ರು ಹೇಳಿದ್ಮೇಲೆ ಹಂಗಾರ ಮಾಡಬೇಕು, ನಮ್ಗೆ ಸಸಿ ಕೊಡ್ತಾರೇನ್ರಿ ಅಂತ ಕೇಳಿದೆ. ಅವ್ರೇನಂದ್ರು, ಇಲ್ಲ ಮೇಡಮ್, ಮೊದ್ಲ ಅಡ್ವಾನ್ಸ್ ನೀವು ಹೇಳ್ಬೇಕ, ಈ ಸದ್ಯ ನಮ್ಗೆ ಸಸಿ ಇಲ್ಲ ಅಂತಂದ್ರು. ಅದಕ್ಕೆ ಮನ್ಸಿಗೆ ಬೇಜಾರ ಆಯ್ತು. ಆಮೇಲೆ ಅತ್ನಿ ಒಳಗೆ ಒಬ್ರು ಮಾಡಿದಾರ, ಅವ್ರನ್ನ ಕೇಳಿದೆ. ಅವ್ರೇನಂದ್ರು, ನಿಮ್ ಬೆಳಗ್ಗೆ ಬರುದಿಲ್ಲ ಅಂದ್ರು ಸರ್. ಮೇಡಮ್, ಈ ವಾತಾವರಣಕ್ಕೆ ಬರುದಿಲ್ಲ, ನೀವು ಮಾಡ್ಬೇಡ್ರಿ, ನಿಮ್ ಸಸಿ ಬೇಕಾದ ಕೊಡ್ತೇನೆ, ಆದ್ರೆ ನಾ ಜವಾಬ್ದಾರಿ ಇಲ್ಲ ಅಂತ. ಹಂಗ ಅನ್ಕೂಲೇ ನಾ ಏನ್ ಮಾಡೀನಿ, ಇವ್ರು ಹಿಂಗಂದ್ರಲ್ಲ ಅಂತ ಅವ್ರನ್ನ ಕೇಳ್ಬೇಕನೆ ಬಿಟ್ಟು ಮತ್ತೆ ಯೂಟ್ಯೂಬ್ ಸರ್ಚ್ ಮಾಡಿ ಅಂದ್ರೆ ಯಾವ್ಯಾವ ನರ್ಸರಿ ಎಲ್ಲೆಲ್ಲದ ಅಂತ ಹೇಳಿ. ಆಮೇಲೆ ನನಗೊಂದು ತರಿಷ್ಕಾ ನರ್ಸರಿ ಬರಡ್ ಅಂತ ಹೇಳಿ, ಮಹಾರಾಷ್ಟ್ರದಲ್ಲಿ ಸಾಂಗ್ಲಿ ಡಿಸ್ಟಿಕ್ ಪೈಟ್ರೋನ್ ಹತ್ರ ಬರಡ್ ಅಂತ, ಅಲ್ಲಿ ಅವ್ರು ಕೇಳಿದ್ರು. ಅಲ್ಲಿ ಅದನ್ನ ನೋಡಿ ನಾ ಏನ್ ಮಾಡಿದ್ನಿ, ಫೋನ್ ಮಾಡಿದೆ ಅವ್ರಿಗೆ, ಸರ್ ಮತ್ತ ನಮಗ ಹಿಂಗ ಬೇಕಾಗಿದಾವ ಸಸಿ, ನಿಮ್ ತೋಟ ನೋಡಕ್ ಬರ್ಬೋದೇನಾ ಅಂತ ಹೇಳಿ. ಆಯ್ತು ಮೇಡಮ್, ಬರ್ರಿ ನೀವು ಅಂತಂದ್ರು. ಒಂದ್ ದಿವ್ಸ ಹೋಗೇ ಬರೋಣ ಅಂತೇಳಿ ನಾನು ನಮ್ಮ ಮನೆಯವರು ಹೋಗಿ ನೋಡೋಣ. ನಂಗೆ ಬಹಳ ಖುಷಿ ಆಯ್ತು. 4 ಎಕರೆ ಮಾಡಿದಾರ್ರಿ ಅವ್ರು. ಆ 4 ಎಕರೆ ಜಮೀನು ಬಹಳ ಚೆನ್ನಾಗಿದೆ. ಅದನ್ನ ನೋಡಿ ಅಂಕ ನನಗೆ ಸಸಿ ಕೊಡ್ತಾರೆ ಅನ್ಕೊಳ್ಳಿ. ಆಯ್ತು ಮೇಡಮ್, ನೀವು ಅಡ್ವಾನ್ಸ್ ರೊಕ್ಕ ಕೊಟ್ರೆ ನಾವು ಮಾಡೇ ಕೊಡ್ತೇವೆ ಅಂದ್ರು. ಅದಕ್ಕೆ ನಾನು 3000 ಸಸಿ, 2900 ಸಸಿ ಆರ್ಡರ್ ಕೊಟ್ಟೆ. 100 ರೂಪಾಯಿಗೆ ಒಂದು ಸಸಿ ಅಂದ್ರೆ ಆದ್ರೂ ಹೂ ಅಂದೆ ಅವಾಗ. ಈಗ ಸಸಿ ಎಲ್ಲ ಸವಿದ 100 ರೂಪಾಯಿ ಎಲ್ಲ ಅನ್ಕೊಳ್ಳಿ ಹೂ ಅಂದೆ, ಯಾಕಂದ್ರೆ ನಾನು ಮಾಡಬೇಕಾಗಿತ್ತು. ಆಮೇಲೆ ಬಂದ ಅಲ್ಲಿ ಆರ್ಡರ್ ಕೊಟ್ಟು ಬಂದು ಆಮೇಲೆ ಇದೆಲ್ಲ ಹೊಲ ಎಲ್ಲ ಮೊದ್ಲು ನೆಗ್ಲ ಓಡಿಸ್ಬೇಕ್ರಿ. ಮೊದ್ಲೆಲ್ಲ ನಾನು ಟ್ರ್ಯಾಕ್ಟರ್ ಎಲ್ಲ ಉಳಿವು ಮಾಡಿ ಮತ್ತೆ ಅದಕ್ಕೆ ತೆಗ್ಗು ಮಾಡ್ಬೇಕ್ರಲ್ಲ. ಆಮೇಲೆ ಅದು ಡಿಗ್ಗಿಂಗ್ ಮಿಷನ್ ತೆಗ್ ತೆಗಿಬೇಕಂದ್ರು, ಅದ್ರಾಗ ಒಂದು 20,000 ರೂಪಾಯಿ ಕೊಟ್ಟು ತರಿಸಿದೆ. ಎರಡ ತೆಗಿಯೋ ಕೊಡ್ದ ಮುರಿದ್ ಬಿಡ್ತದ, ಮುರಿದ್ ಬಿಟ್ರು. ಯಾಕಂದ್ರೆ ಕಲ್ಲು ಭೂಮಿ ಇರೋದ್ರಿಂದ ಅದು ಇಲ್ಲಿ ಇದಾಗ್ಲಿಲ್ಲ. ಆಮೇಲೆ ಏನ್ ಮಾಡುದು ಅಂತ ಮತ್ತೆ JCP ಹಚ್ಚಿ ಅಲ್ಲಿ 16 ಸಾಲ ಸರ್, 16 ಸಾಲ ತೆಗಿಸಿ ಆಮೇಲೆ 726 ಕಂಬ. ಆಮೇಲೆ ಅಷ್ಟ ಕಂಬದ ಮೇಲೆ ಪೋಲ್ ಬೇಕು, ರಿಂಗ್ ಬೇಕ್ರಿ. ಅಂದ್ರೆ ನಾ ರಿಂಗ್ ಪೋಲ್ ಸಿಸ್ಟಮ್ ಮಾಡ್ಬೇಕಂತ ಹೇಳಿ. ಇದ್ರಾಗ 2 ಸಿಸ್ಟಮ್ ಐತಿ, ಒಂದು ಟ್ಯಾಲಿ ಸಿಸ್ಟಮ್, ಒಂದು ಇದು. ನಾವು ಇದು ಪೋಲ್ ಮತ್ತೆ ರಿಂಗ ಮಾಡೋಣ ಅಂತ ಮಾಡಿದ್ವಿ. ಆಮೇಲೆ ಇದ 6 ಲಕ್ಷ ಖರ್ಚು ಬರ್ತೇವೆ ಅಂದ್ರೆ ಸರ, ಅರೆ ನಮಗ 10 ಲಕ್ಷದ ಮೇಲೆ ಇದ ಬಂತು, ಉಳಿದಿದ್ದೆಲ್ಲ ಕೂಡ ಒಂದು 20 ಲಕ್ಷದ ಮೇಲೆ ಬಂತ್ರಿ ನಮ್ಗೆ. ಆಗ ಮಾಡಿದ್ರೆ ಏನ ಕಷ್ಟ ಆಯ್ತು, ಆದ್ರೆ ಅದ್ರ ಉತ್ಪನ್ನ 3 ವರ್ಷದ ನಂತರ ಆದ್ರೂ ನಮ್ಗೆ ನಾವು ಹಾಕಿದ್ದು ಬರ್ತೈತಿ ಅನ್ನೋ ಧೈರ್ಯ ಬಂತು. ಹಿಂಗಾಗಿ ಈಗ 2ನೇ ವರ್ಷ ಮುಗೀತು, ಈಗ ಸೀಸನ್ ಶುರು ಆಯ್ತು ಸರ್.
1: ಈ ಡ್ರ್ಯಾಗನ್ ಬೆಳೆಯಲ್ಲಿ ಮತ್ತೇನಾದ್ರೂ ಉಪ ಬೆಳೆ ಬೆಳಿಬಹುದು?
2: ಹಾ, ಬೆಳಿಬಹುದು ಸರ್. ನಾವು 2 ವರ್ಷ ಚೆಂಡು ಹೂವಿನ ಗಿಡ ಹಚ್ಚಿದ್ವಿ, ಟೊಮೆಟೊ ತಗೊಂಡಿವಿ, ಆಮೇಲೆ ಬೀನ್ಸ್ ಹಾಕಿದ್ವಿ. ಈಗಿಲ್ಲ ಸರ್, ಎಲ್ಲಿ ದೊಡ್ಡ ಹೋಗ್ತಾವಲ್ಲ, ಅದಕ್ಕೆ ಇನ್ನೇನ್ ಮಾಡುವು ಅಂತ ತಿಳ್ಕೊಂಡು ನಾನು ನಡುವೆ ಜಗ ಖಾಲಿ ಹೋಗ್ತೈತ್ಲ ಅಂತ ಹೇಳಿ ವಿಚಾರ ಮಾಡೋಣ. ಒಬ್ರು ಬಾಗಿಲು ಕೊಟ್ಟವ್ರು ಹಂಗ ಬಂದಿದ್ರು, ಅವರು ಬಾಂಡ್ ಮಾಡ್ಕೊಂತಾರೆ ಸರ್, ಚತುರ್ವೇದಿ ಅಂತ ಹೇಳಿ 2 ಇದರಿಂದ ಸೊಸೈಟಿ ಅದಾವಂತ. ಅವರು ಅದನ್ನ 500 ಸಸಿ ಕೊಡ್ತಾರೆ 1 ಎಕರೆ. 500 ಸಸಿ ಕೊಟ್ಟರು, ಆ ಒಂದು ಆಫ್ರಿಕನ್ ಮಹಾಗಣಿ ಅಂತ, ಇದು 15 ವರ್ಷಕ್ಕೆ ಉತ್ಪನ್ನ ಬರ್ತದೆ ಅಂತ. ಕಟಾವ ಅಂತಂದ್ರೆ 1 ಕೋಟಿ ಬರ್ದು ಅಂತ ಯಾರು 15 ವರ್ಷಕ್ಕೆ 500 ಸಸಿಗಳನ್ನ ಹಚ್ಚವ್ರಿ, ಮತ್ತೆ 12 ಗಿಡನ ಹಚ್ಚೇವಿ.
1: ಗೊಬ್ಬರ ಅದು
2: ಸರಿ 1 ವರ್ಷಕ್ಕೆ 3 ಸಲ ಗೊಬ್ಬರ ಕೊಡ್ಬೇಕ್ರಿ, ಅದಕ್ಕೆ ಅಂದ್ರೆ ಶಗಣಿ ಗೊಬ್ಬರ ಇರ್ಬೋದು, ಸಾವಯವ, ಆಮೇಲೆ 15 ದಿವಸಕ್ಕೊಮ್ಮೆ ಜೀವಾಮೃತ ಅಂತ ಮಾಡ್ಬೇಕು. ಆಮೇಲೆ ಸಣ್ಣ ಪುಟ್ಟ ಅಂದ್ರೆ ಚುಕ್ಕೆ ರೋಗ ಬರ್ತೈತಿ ಅದಕ್ಕೆ, ಹವಾಮಾನ ಚೇಂಜ್ ಆದ್ಕೂಡಲೇ ಆ ಚುಕ್ಕೆ ರೋಗ ಬಂದ್ರೆ ಅದಕ್ಕೆ ಸ್ಪ್ರೇ ಮಾಡ್ಬೇಕು. ಆದ್ರೆ ಯಾವಾಗ ಬೇರೆಗಳು ಗಟ್ಟಿ ಆಕಾವಲ್ಲ ಆಮೇಲೆ ರೋಗ ಕಡಿಮೆ ಆಕವ್ರ ಅದಕ್ಕೆ, ಅದಕ್ಕೆ ಈ 2 ವರ್ಷದ ನಂತರ ರೋಗಗಳು ಕಡಿಮೆ ಆಗ್ಯಾವ. ಮೊದಲೇ ವರ್ಷ ಸ್ವಲ್ಪ ತ್ರಾಸ ಆಕೈತಿ, ಈಗ ಇರಿ ಬರ್ತೈತಲ್ಲ ಅದಕ್ಕೆ ಬೇವಿನ ಎಣ್ಣೆ ಸ್ಪ್ರೇ ಮಾಡ್ಬೇಕು. ಕೆಲವೊಂದು ಸಾವಯವ ಏನು ವಾಟರ್ ಸೊಲ್ಯೂಬಲ್ ಅನ್ನು ಕೊಡ್ತಾರ, ಅವನ್ನು ಮಾಡ್ತೇವೆ.
1: ಸರ್ಕಾರದಿಂದ ಏನಾದ್ರೂ ಧನಸಹಾಯ
2: ಸರ್ ಧನಸಹಾಯ ಅಂದ್ರೆ

0: ಇದನ್ನ ಮಾಡಿಕೊಡ್ಲ ಡ್ರಿಪ್ ಸಿಸ್ಟಮ್ ಇದು ಸಬ್ಸಿಡಿ ಒಳಗೆ ಮಾಡ್ಕೊಂಡಿವಿ. ಆಮೇಲೆ ಮೇಂಟೆನೆನ್ಸ್ ಅಂತ ಒಂದು 15,000 ರೂಪಾಯಿ ಕೊಟ್ರು, ಅದು ವರ್ಷಕ್ಕೆ 5,000 ರೂಪಾಯಿ ಆದಂಗೆ. ಇಷ್ಟು ಆದ್ರೂ ನಮಗೆ ಒಳ್ಳೆ ಮಾರ್ಗದರ್ಶನ ಸಿಕ್ತು ಅದು ಕೃಷಿ ಇಲಾಖೆಯಿಂದ. ಒಳ್ಳೆ ಕೃಷಿ ಅಂದ್ರೆ ಚೆನ್ನಾಗಿ ಮಾಡಿದ್ರೆ ಈ ಹೆಣ್ಮಕ್ಳಾಗಿ ನೀವು ಇಷ್ಟು ಇಂಟ್ರೆಸ್ಟ್ ತಗೊಂಡಿವಿ ಅಂತೇಳಿ ಬೆಳೆನು ಚೆನ್ನಾಗಿ ಬಂದೈತಿ ಅಂದ್ರೆ ಅಂತೇಳಿ ನನಗೆ 2024 ಮಾರ್ಚ್ದಲ್ಲಿ ಇದು ಪ್ರೋಗ್ರೆಸಿವ್ ಫಾರ್ಮರ್ ಅಂತ ಪ್ರಶಸ್ತಿ ಕೊಟ್ರು. ಅದ ಒಂದು ಖುಷಿ.
1: ಈ ಕೃಷಿಯಿಂದ ನಿಮ್ಮ ಜೀವನ ಶೈಲಿ ಏನಾದರೂ ಬದಲಾವಣೆ?
0: ಬದಲಾವಣೆ ಯಾಕಕ್ಕೆ ತಂದ್ರೆ ಸರ್, ನಾವು ಮನೆಯಲ್ಲಿ ಖಾಲಿ ಕುಂತೀವಂದ್ರೆ ನಾಷ್ಟ ಮಾಡೋದು ಊಟ ಮಾಡೋದು ಅಷ್ಟೇ, ಟಿವಿ ನೋಡೋದು 24 ತಾಸು ಟಿವಿ ನೋಡುವಾಕಿತ್ತು, ಸ್ವಲ್ಪ ಮಕ್ಕಳ ಮೇಲೆ ಆಟ ಆಡ್ತಿದ್ವಿ ಅಷ್ಟೇ. ಇದನ್ನ ಮಾಡೋದ್ರಿಂದ ನಮ್ಮ ಆರೋಗ್ಯನೂ ಏನಂಗ 3 ವರ್ಷ ಹತ್ರ ಈಗ 63 ವರ್ಷ ಅಂದ್ರೆ ಯಾವುದೇ ನನಗೆ ಶುಗರ್ ಐತೆ, ಆದ್ರೆ ಶುಗರ್ ಇದ್ರು ಕೂಡ ನಾನು ವಾಕಿಂಗ್ ಬ್ಯಾಗ್ ವಾಕಿಂಗ್ ಮಾಡ್ತೇನೆ. ಇದನ್ನ ಮಾಡೋದಂದ್ರೆ ನಮ್ಮ ಆರೋಗ್ಯ ಮೊದಲು ಒಳ್ಳೆ ಆಯುಷ್ ಹೆಚ್ಚಾಕೈತಿ.
1: ಹಾಗೆ ಮೇಡಮ್, ಈ ನಿಮ್ಮೂರಲ್ಲಿ ನೀವು ಇಷ್ಟೆಲ್ಲ ಕೃಷಿ ಮಾಡ್ತಾ ಇದ್ದಾಗ ಯಾವ ರೀತಿ ನಿಮ್ಗೆ ಗುರುತಿಸಿ ಮಾಡ್ತಾ ಇದ್ದಾರೆ ಜನ?
0: ಗುರುತಿಸಲು ನಾನು 38 ವರ್ಷ ಸರ್ವಿಸ್ ಮಾಡಿದ್ರು ಸರ್, ಎಜುಕೇಶನ್ ಡಿಪಾರ್ಟ್ಮೆಂಟ್ ರೀ. 15 ವರ್ಷ ಸಹಶಿಕ್ಷಕಿಯಾಗಿ, ಆಮೇಲೆ 6 ವರ್ಷ CRP, 5 ವರ್ಷ BRP, ಮತ್ತೆ ಹೆಡ್ ಮಾಸ್ಟರ್ ಆಗಿ ರಿಟೈರ್ಡ್ ಆದ್ರಿ. 38 ವರ್ಷ 6 ತಿಂಗಳು ಮಾಡಿದ್ನಿ. ಆ ಇದಕ್ಕೂ ಇಲ್ಲಿ 2 ವರ್ಷದಾಗ ನಮ್ಗೆ ಬಹಳ ಮನಸ್ಸಿಗೆ ಆನಂದ ಸಿಕ್ಕೈತಿ. ಅದಕ್ಕಿಂತ ಮತ್ತೊಂದಂದ್ರೆ ಊರಾಗ ಏನಾಕಿತ್ತು, ನಾವು 6 ತಿಂಗಳಿಗೊಮ್ಮೆ ಬರ್ತಿದ್ವಿ, ಮಂದಿ ಪರಿಚಯ ಇರಕ್ಕಿಲ್ಲ ನಮ್ದು. ಈಗ ಮಾಡಿದ್ಮೇಲೆ ನೀವು ಏನದು ಕವಿತಾ ಮಿಶ್ರಾ, ನಮ್ ಮೆಟಲ್ ಕವಿತಾ ಮಿಶ್ರಾ ಆದ್ರಿ, ಯಾಕಂದ್ರೆ ಇಷ್ಟು ಧೈರ್ಯ ಮಾಡಿ ಯಾರು ಮಾಡೋದಿಲ್ಲ ಅಂತ ಎಲ್ಲರೂ ಊರನ್ನವ್ರು ಎಲ್ಲ ಸಣ್ಣವ್ರು ದೊಡ್ಡ ಮಕ್ಕಳನ್ನು ನಂಗೆ ಡ್ರ್ಯಾಗನ್ ಅಮ್ಮ ಅಂತ ಕರೀತಾರೆ. ಅದು ಒಂದು ಖುಷಿ.
1: ಈ ಭೂಮಿಯಲ್ಲಿ ಮಣ್ಣಿನ ಫಲವತ್ತತೆ ಕಾಪಾಡಿಕೊಳ್ಳುವಾಗ ಮತ್ತೇನೇನು ಕ್ರಮ ವಹಿಸ್ತೀರಾ
0: ಸರ್? ಮಣ್ಣಿನ ಫಲವತ್ತತೆ ಅಂದ್ರೆ ಮೊದಲು ಭೂಮಿ ಎಲ್ಲ ರಾಸಾಯನಿಕ ಗೊಬ್ಬರ ಹಾಕಿ ಇದಾಗಿ ಬಿಟ್ಟಿತ್ತು, ಜವಳ ಎತ್ತಂಗಾಗಿತ್ತು. ಈ 2 ವರ್ಷದಿಂದ ನಾವು ಏನು ಸಾವಯವ ಶಗಣಿ ಗೊಬ್ಬರ, ಆಮೇಲೆ ಎರೆಹುಳ ಗೊಬ್ಬರ, ಆಮೇಲೆ ಸೋಡೋಮನಸ ಈ ಕೃಷಿ ಇಲಾಖೆಯವರು ಹೇಳಿದ್ಮೇಲೆ ಇಲ್ಲೇ ಬೆಳವಾಡ ಇದ್ರು ಗೊತ್ತಿರ್ಲಿಲ್ಲ ನಮ್ಗೆ, ಅವ್ರು ಬಂದ ನಂತರ ಗೊತ್ತಾಯ್ತು, ಅದನ್ನ ತಂದು ಉಪಯೋಗ ಮಾಡಕತ್ತನ್ರಿ. ಆಮೇಲೆ ಬೆಲ್ಲ, ಆಮೇಲೆ ಕಡಲೆ ಹಿಟ್ಟು, ಆಕಳ ಶಗಣಿ, ಗೋಮೂತ್ರ ಎಲ್ಲ ಮಿಕ್ಸ್ ಮಾಡಿ ಜೀವಾಮೃತ ತಯಾರು ಮಾಡ್ತಾರೆ ಸರ್. ಅದು 15 ದಿವಸಕ್ಕೊಮ್ಮೆ ಹಾಕೋದು ಅಂದ್ರೆ ಮಣ್ಣು ಏನಾಕೈತಿ ಸ್ಪಂಜಿನಂಗ ಮೃದು ಆಕೈತಿ, ಕಲ್ಲು ಭೂಮಿ ಇದ್ರು ಮೃದು ಆಕೈತಿ ರೀ. ಹಿಂಗಾಗಿ ಸಾವಯವನ ಮಾಡ್ಬೇಕಂತ ತಿಳ್ಕೊಂಡು ನಾ ಅದನ್ನೇ ಮಾಡಕತ್ತೀನಿ ರೀ.
1: ಮತ್ತೆ ಈಗಿನ ಯುವ ಪೀಳಿಗೆ ಕೃಷಿ
0: ನಿಜವಾಗಿ ನಾವು ಅಂತೀವ್ರಿ ಸರ್. ಈಗ AC ರೂಮ್ನಾಗ ಅವರು 12 ತಾಸು ಡ್ಯೂಟಿ ಮಾಡ್ಬೇಕು ಅಂದ್ರೆ 1 ಲಕ್ಷ 1.5 ಲಕ್ಷ ಕೊಡ್ತಾರಂತ ಅಂದ್ರೆ ನಾವು ಅಯ್ಯೋ 1.5 ಲಕ್ಷ ಅಂತ ನಾವ ಸ್ವತಃ ಕಲ್ತವ್ರ ಅಂತೀವಿ. ಆದ್ರೆ ನಿಜ ರೈತರು ಏನಂತಾರ, ಏನ್ ನಮ್ಗೆ ಉತ್ಪನ್ನ ಬರೋದಿಲ್ಲ ಅಂತಾರ. ನಾವು ಹೊಸ ತಂತ್ರಜ್ಞಾನ ಉಪಯೋಗ ಮಾಡಿ ಅಂದ್ರೆ ಅಭ್ಯಾಸ ಮಾಡಿ ರೈತರಾಗಿ ನಾವು ಕೆಲಸ ಮಾಡಿದ್ವಿ ಅಂದ್ರೆ ಅಂತ ಏನೋ ಒಳ್ಳೆ ಕೆಲಸ ಯಾವ್ದು ಇಲ್ಲ. ಅವ್ರ ಈ ಹಿಂಗಾಗಿನ ಈ ನೌಕರಿ ಬಿಟ್ಟು ಇಂಜಿನಿಯರ್ ನಾವು ಮಾಡತ್ತನ್ರಿ ಸರ್. ಈಗ ಅಂದ್ರೆ ನಾವು ಒಳ್ಳೆ ರೀತಿಯಿಂದ ಭೂಮಿ ತಾಯಿ ಜೋಡಿ ಇದ್ ಕೆಲಸ ಮಾಡಿದೀವಿ ಅಂತಂದ್ರೆ ಅಕ್ಕಿ ನಮ್ ಯಾವಾಗ ಕೈ ಬಿಡೋದಿಲ್ಲ ಅಂತ ಈಗ ನಮಗ್ ಗೊತ್ತಾಗೈತಿ. ಈ ನಮ್ಮ ಊರಾನ್ ಜನರಿಗೂ ಗೊತ್ತಾಗೈತ್ರಿ ಸರ್. ಅದ ಒಂದು ಖುಷಿ.
1: ನೀವೊಬ್ಬರು ಮಹಿಳೆಯಾಗಿ ಇಷ್ಟೆಲ್ಲ ಖುಷಿಯಲ್ಲಿ ಇಷ್ಟು ಸಾಧನೆ ಮಾಡಿದ್ರ, ಬೇರೆ ಮಹಿಳೆಯರಿಗೆ ಏನ್ ಒಂದು ಮೆಸೇಜ್ ಹೇಳಲು ಬಯಸ್ತಾರೆ
0: ಸರ್? ಏನಂತಾರೆ ಹೆಣ್ಮಕ್ಳೆಲ್ಲ ಯಾತಕ್ಕೆ ಬಿಟ್ಟು ಬಿಡು ಅಂತ ಇಲ್ಲ, ಆ ಮನಸ್ಸನ್ನ ಮೊದಲು ತೆಗೆದು ಹಾಕ್ಬೇಕು. ಏನಾದ್ರೂ ಅಡಿ ಮುಂದಿಡೆ ಸ್ವರ್ಗ, ಅಡಿ ಹಿಂದಿಡೆ ನರಕ ಅನ್ನೋದು ಗಾದೆ ಮಾತು ಮಾಡಿದಾರಲ್ಲ ಹಿರಿಯರು, ಸುಳ್ಳಲ್ರಿ. ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಅಸಾಧ್ಯ ಅನ್ನೋದು ಏನಿಲ್ಲ, ಎಲ್ಲ ಮಾಡ್ತಾರ ಅವರು. ಈಗ ಯಾಕಂದ್ರೆ ನಮ್ಮ ಹಳ್ಳಿಯಲ್ಲಿ ಎಲ್ಲರೂ ಬೆಳಗ್ಗೆ ಆದ್ಕೊಳ್ಳಿ ಹೊಲ್ದಾಗ ಕೆಲಸ ಮಾಡ್ತಾರ, ಆದ್ರೆ ತಮ್ಮ ಹೊಲ್ದ ನಾವು ಏನ್ ಮಾಡ್ಕೋಬೇಕಂತ ವಿಚಾರ ಮಾಡಲ್ಲ ಅವ್ರು. ಅದಕ್ಕೆ ಎಲ್ಲರೂ ವಿಚಾರ ಮಾಡಿ ಅಂದ್ರೆ ಮತ್ ಎಲ್ಲರ ಮನಸ್ಸಿನಾಗ ಏನಂತ ಗಂಡ್ಮಕ್ಳು ನಾವು ಎದ್ದ ಕರೆ ಅಂತಾರಲ್ಲ, ಅದು ಹೋಗ್ಬೇಕಾಗೈತಿ. ಹಾ, ನಮ್ಮ ಮನೆಯಲ್ಲಿ ಅಂತಿದ್ರು ಈಗ ಚಲೋ ಆದ್ಕೊಳ್ಳಿ, ಹಾ ಹೌದು ಬಾ ಚಲೋ ಆಗೈತೆ ಅಂತಾರಲ್ಲ, ಚಲೋ ಆದ್ಮೇಲೆ ಎಲ್ಲಾರು ಚಲೋ ಅಂತಾರ. ಆದ್ರೆ ಮೊದಲು ಹೆಣ್ಮಕ್ಳಿಗೆ ಮೊದಲು ಸ್ಕೋಪ್ ಕೊಡ್ಬೇಕು.
1: ನಿಮ್ಮ ಮನೆಯಲ್ಲಿ ಈಗ ನಿಮಗೆ ಯಾವ ರೀತಿ ಸಹಕಾರ ಇದೆ ಮಕ್ಕಳು?
0: ನಮ್ಮ ಮನೆಯವರ 100 ನನಗೆ ಸಾಥ್ ಕೊಟ್ರಿ, ಮಕ್ಕಳು ಕೂಡ ಹಂಗ ಅಮ್ಮ ಚಲೋ ಮಾಡಿದ್ವಿ ಈಗ ಅಂತಾರ್ರಿ. ಮೊದ್ಲ ನೀನು ಇಷ್ಟ ಯಾಕೆ ಮಾಡಿದ್ವಿ, ಒಮ್ಮೆ ನೀ ವಯಸ್ಸಾಗೈತಮ್ಮ ಯಾಕೆ ಮಾಡಿದ್ವಿ, ಬರೀ ಸ್ವಲ್ಪ ಅಂದ್ರೆ ಪ್ರಯೋಗ ಮಾಡ್ಬೇಕಾಗಿತ್ತು, ಮಾಡಿ ಒಂದು 100-200 ಕಮ್ಮಿ ಮಾಡಂದ್ರೆ ನೀವು 1 ಎಕರೆ ಮಾಡಿ ಕುಂತಿ ಅಂತ ನನ್ನ ಸಣ್ಣ ಮಗ ಸಿಟ್ಟು ಮಾಡಿದ್ರಿ. ನಾವು ಏನ್ 100 ಮಾಡಿದ್ರು ಅಷ್ಟ ಶ್ರಮ ಆಕೈತಿ, ಕರೆ ಒಮ್ಮೆ ಮನಸ್ಸಿನಾಗ ಬಂದದ್ದು ಇನ್ ಮತ್ತೆ ಮುಂದಿನ ವರ್ಷ ಮನಸ್ಸು ಚೇಂಜ್ ಆಗಿರ್ತದೆ. ಅದಕ್ಕೆ ಈ ತ್ರಾಸ ಆದಾಗಲಿ ನೀವೆಲ್ಲರೂ ಮಾತು ಬಿಟ್ಟರು ನಡೀತಿತ್ತು ಅಂತ ನಾವು ಮಾಡಿದೇವೆ. ಕರೆ ಮಾಡಿದಕ್ಕೆ ಈಗೆಲ್ಲರೂ ಚಲೋ ಆಯ್ತು ಅಂತಾರೆ, ಎಲ್ಲರೂ ಸಾಥ್ ಕೊಟ್ಟರು.
1: ಮತ್ತೆ ಮುಂದೆ ಏನಾದರೂ ಪ್ಲಾನ್ ಇದೆ ನಿಮ್ದು ಏನಾದರೂ ಬೇರೆ ಕೃಷಿ ಮಾಡಲಿಕ್ಕೆ?
0: ನಂಗೆ ಬೈತಾರೆ, ಆದರೂ ಕೃಷಿ ಅರಣ್ಯ ಮಾಡಬೇಕಂತ 1 ಎಕರೆ ಮಾಡಬೇಕಂತ ಐತಿ. ಅದು ಮುಂದಿನ ಅಂದ್ರೆ ಮೊದಲು ಇದು ಎಲ್ಲ ವ್ಯವಸ್ಥಿತ ಆಯ್ತು, ಇದೊಂದು ಕೈ ಹಿಡಿತು ಅಂದ ಅದನ್ನಂಕ ನಾನು ಮಾಡೇ ಮಾಡ್ತೇನೆ, ದೇವರ ಆರೋಗ್ಯ ಕೊಡ್ಬೇಕಷ್ಟ.
1: ಕೊನೆಯಲ್ಲಿ ನಮ್ಮ ರೈತರಿಗೆ ಏನು ಒಂದು ಸಲಹೆ ಕೊಡ್ಲಿ ಇಷ್ಟಪಡ್ತಾರೆ
0: ಸರ್? ನಮ್ಮ ರೈತರ ಮನಸ್ಸು ಬದಲಾವಣೆ ಮಾಡ್ಬೇಕು, ಯಾಕಂದ್ರೆ ಹಿಂದಿನಿಂದ ಏನ್ ಮಾಡ್ಕೊಂಡ್ ಬಂದೇವಲ್ಲ ಅದನ್ನ ಮಾಡಿದ್ರೆ ಚಲೋ ಅಂತ ಅವ್ರು ತಗೊಂತಾರ. ಆದ್ರೆ ನಾವು ಮುಂದೆ ಹೋಗಿ ಈಗ ಹೊಸ ತಂತ್ರಜ್ಞಾನ ಉಪಯೋಗ ಮಾಡಿ ಹೊಸ ಹೊಸ ಬೆಳೆಯನ್ನ ಬೆಳೆದ ನಾವು ಏನ್ ಮಾಡೋದು, ಸ್ವಲ್ಪ ದಿವಸದಾಗ ಹೆಚ್ಚಿನ ಲಾಭ ಪಡಿಬೇಕಂತಂದ್ರೆ ನಾವು ಹೊಸ ಯೋಜನೆಯನ್ನ ಹೊಸ ಒಂದು ಕೃಷಿ ಇಲಾಖೆಯೊಂದಿಗೆ ಸಂಬಂಧ ಇಟ್ಕೊಂಡು ಎಲ್ಲ ಒಂದು ಎಲ್ಲರ ಜೊತೆ ಅಂದ್ರೆ ಯಾರ ಪ್ರಗತಿಪರ ರೈತರು ಇರ್ತಾವ ಅವ್ರ ಜೋಡಿ ಮಾತಾಡಿ ಅವ್ರ ಜೋಡಿ ಸಂಪರ್ಕ ಇಟ್ಕೊಂಡು ಒಳ್ಳೆ ಒಂದು ಹೊಸದ ಹಣ್ಣಿನ ತೋಟ ಇರ್ಬೋದು, ಈಗ ಅವಕಾಡ ಅಂತೇನೋ ಬಂದೈತೆ ಅಂತ ಅಂತವೆಲ್ಲ ಅವರು ಯುವಕರು ಮಾಡಿದ್ರೆ ಅವರು ತಮ್ಮ ಜೀವನದಲ್ಲಿ ಯಶಸ್ವಿಯನ್ನು ಅಂತಾರಂತ ನನ್ನ ಒಂದು ಅನಿಸಿಕೆ ಸರ್.
1: ಮೇಡಮ್ ಇಷ್ಟೆಲ್ಲ ನಮ್ಮ ಕೇಳಿದ್ರೆ ಮಾಹಿತಿ ನೀಡಿದ್ರೆ ಧನ್ಯವಾದ.
0: ಥ್ಯಾಂಕ್ ಯು ಸರ್. ತಾವು ಇಲ್ಲಿವರೆಗೆ ಬಂದು ನಮ್ಮ ತೋಟವನ್ನು ವೀಕ್ಷಣೆ ಮಾಡಿ ಒಂದು ಖುಷಿಯನ್ನು ವ್ಯಕ್ತಪಡಿಸಿದ್ರಿ, ನಮಗೂ ಕೂಡ ನಮ್ಮ ಮನೆಯವರಿಗೆ ಬಹಳ ಸಂತೋಷ ಆಯಿತು. ನಮ್ಮ ಮನೆಯವರ ಪರವಾಗಿ, ನನ್ನ ಎಲ್ಲ ಮಕ್ಕಳ ಪರವಾಗಿ, ನನ್ನ ಎಲ್ಲ ಪಾಲಕರ ಪರವಾಗಿ ನಾನು ತುಂಬಾ ಧನ್ಯವಾದಗಳನ್ನ ತಮ್ಮ ವೇಣು ಧ್ವನಿ ಸಿಬ್ಬಂದಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಸರ್. ನಮಸ್ಕಾರ.

ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಪ್ರಗತಿಪರ ಕೃಷಿ ಮಹಿಳೆಯಾದಂತ ಶ್ರೀ ಸುರೇಖಾ ಶಿವಾನಂದ್ ಪೂಜಾರ್ ಅವರು ಡ್ರ್ಯಾಗನ್ ಫ್ರೂಟ್ ಬೆಳೆಯುವ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ್ರು. ಹೀಗೆ ಕೇಳ್ತಾ ಇರಿ ಬೇನು ಧ್ವನಿ 90.4 FM KLE ಕನಸು. ಇದು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಮಸ್ಕಾರ.

ನಮಸ್ಕಾರ. ನಾನು ಪ್ರತಾಪ್ ಲಿಂಗಯ್ಯ, ರಾಜ್ಯ ಎನ್ಎಸ್ಎಸ್ ಅಧಿಕಾರಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ. ಕೆಎಲ್ಇ ವಿಶ್ವವಿದ್ಯಾಲಯ ವೇಣುಧ್ವನಿ ಏನು ಸುಮಾರು 8 ವರ್ಷದಿಂದ ಒಂದು ಅತ್ಯುತ್ತಮವಾದಂತಹ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಬರ್ತಾ ಇದೆ. ಅದು ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಪರಿಸರ ಆಗಿರ್ಬೋದು, ಎಲ್ಲದರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವಂತ ಕಾರ್ಯಕ್ರಮವನ್ನ ಮಾಡ್ತಾ ಇದೆ. ಅವರಿಗೆ ನಾನು ಸರ್ಕಾರದ ಪರವಾಗಿ ಅಭಿನಂದನೆಯಿಂದ ನಾನು ಸಲ್ಲಿಸ್ತಾ ಇದ್ದೇನೆ. ಏನು ಇವತ್ತು ಸ್ವಚ್ಛತೆ ಬಹಳ ಮುಖ್ಯವಾದದ್ದು. ತಮ್ಮಲ್ಲಿ ನಾನು ಏನ್ ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ, ತಾವು ಇರುವಂತ ಜಾಗದಲ್ಲಿ, ತಾವು ಓದ್ತಾ ಇರುವಂತ ಒಂದು ಕಾಲೇಜ್ಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ಒಂದು ಪರಿಸರವನ್ನ ಮತ್ತು ನಮ್ಮ ಕ್ಯಾಂಪಸ್ಗಳನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದ್ರ ಮುಖಾಂತರ ಒಂದು ಒಳ್ಳೆಯ ಒಂದು ಸಂದೇಶವನ್ನ, ಏನು ಪ್ರಧಾನಮಂತ್ರಿಯವರು ಸ್ವಚ್ಛ ಭಾರತದ ಒಂದು ಕನಸನ್ನ ಕಂಡಿದ್ದಾರೆ, ಆ ಒಂದು ಕನಸನ್ನ ತಾವೆಲ್ಲರೂ ಕೂಡ ಪೂರ್ಣಗೊಳಿಸ್ತೀರಿ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನ ಪ್ರತಿ ತಮ್ಮ ಮನೆಗಳಲ್ಲಾಗಿರ್ಬೋದು, ತಮ್ಮ ಹಳ್ಳಿಗಳಲ್ಲಾಗಿರ್ಬೋದು, ತಾವು ಈ ಕ್ಯಾಂಪ್ಗಳಲ್ಲಿ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಕ್ಯಾಂಪ್ ಹೋಗ್ತೀರಾ, ಈ ಕ್ಯಾಂಪ್ಗಳಲ್ಲಿ ಅದು ರೆಗ್ಯುಲರ್ ಆಕ್ಟಿವಿಟಿ ಕ್ಯಾಂಪ್ ಆಗಿರ್ಬೋದು, ಸ್ಪೆಷಲ್ ಕ್ಯಾಂಪ್ ಆಗಿರ್ಬೋದು, ಅಲ್ಲಿ ಬಹಳಷ್ಟು ಇದಕ್ಕೆ ಆದ್ಯತೆಯನ್ನ ತಾವೆಲ್ಲರೂ ಕೂಡ ನೀಡಬೇಕು. ಇದನ್ನ ನೀಡಿದಲ್ಲಿ ಒಂದು ಒಳ್ಳೆಯ ಒಂದು ಪರಿಸರವನ್ನು ನಾವು ನಿರ್ಮಾಣವನ್ನ ಮಾಡಬಹುದು. ಗಾಂಧೀಜಿಯವರ ಒಂದು ಕನಸು ಕೂಡ ಸ್ವಚ್ಛತೆ ಆರೋಗ್ಯದ ಕಡೆ ಗಮನವನ್ನು ಹರಿಸಬೇಕು ಅನ್ನೋದು ಬಹಳ ಮುಖ್ಯ ಆಗಿತ್ತು. ಯಾವಾಗ ನಮ್ಮ ಪರಿಸರ ನಮ್ಮ ಸುತ್ತಮುತ್ತ ಸ್ವಚ್ಛವಾಗಿರುತ್ತೆ, ಆರೋಗ್ಯವೂ ಕೂಡ ಚೆನ್ನಾಗಿರುತ್ತೆ, ಯಾವುದೇ ರೀತಿಯಾದಂತ ಒಂದು ಆರೋಗ್ಯ ಕೆಡೋದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ತಮ್ಮೆಲ್ಲರಲ್ಲೂ ಕೂಡ ನಾನು ಏನು ವಿನಂತಿಸಿಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದ್ರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನ ಹರಿಸಿ ಈ ಒಂದು ಕೇಳಿ ವೇಣುಧ್ವನಿ ಕೇಳಿ ವಿಶ್ವವಿದ್ಯಾಲಯ ಮಾಡ್ತಾ ಇದೆ, ಅವರಿಗೆ ಕೂಡ ಒಂದು ಸಹಕಾರ, ಅವರು ಕೂಡ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ, ಅವ್ರ ಜೊತೆ ಒಂದು ಸೇರಿಕೊಂಡು ತಾವೆಲ್ಲರೂ ಕೂಡ ಭಾಗಿಯಾಗಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.

0: ಭವ್ಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿವೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 031-24-86-286.
2: ಬಣ್ಣ ಬಣ್ಣದ ಲೋಕ ಬಣ್ಣಿಸಲು ಸಾಲದು.

ಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗ್ರೇಡ್ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮಿ, ಎಂಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು 100-ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ. ವಿಶ್ವದಾದ್ಯಂತ 3,000-ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್. ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ. ಔಟ್ಕಮ್ ಬೇಸ್ಡ್ ಎಜುಕೇಷನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ.

0: परिणाम आधारित शिक्षण पद्धती प्रगत
1: ಸ್ತಾನೆ ಹುಟ್ಟಬೇಕು ಬೆಳೆಸ್ತಾನೆ ಬೆಳಿಬೇಕು ಹೊಗೆ ಆಗ್ತಾನೆ ಹಾಕಿಸ್ಕೋಬೇಕು ದೇವ್ರಿಚಿಯ ಈ ಬೊಂಬೆ ಹೇಳ್ತದೆ ಹಿಡ್ಕೋ ಹಿಡ್ಕೋ ಹಿಡ್ಕೋ ಬೊಂಬೆಯಾ.

ಆರೋಗ್ಯದ ಹಾದಿಗೆ ಆಸರೆಯೂ ನಾವು, ವೈದ್ಯಕೀಯ ಲೋಕದ ಹೆಮ್ಮೆಯೂ ನಾವು. ಹುಬ್ಬಳ್ಳಿಯ KLP ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ನಿಮ್ಮ ವೃತ್ತಿ ಬದುಕಿಗೆ ನಾವೇ ಸಾರಥಿ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಗೌರವದ ವೃತ್ತಿ ಸೇವೆಗೆ ಇದೇ ಸ್ಫೂರ್ತಿ. KLP ಸಂಸ್ಥೆಯ ಜೊತೆಗೆ ಬೆಳಗಲಿ ನಿಮ್ಮ ಕೀರ್ತಿ. KLE ಫಿಸಿಯೋಥೆರಪಿ ಕಾಲೇಜ್ ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8663335218. ವೆಬ್ಸೈಟ್ kcpt.lahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550887777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ್ಯಾ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550887777

0: ಜೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಚ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿ
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಜೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.